ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಶ್ರಾವಣ ಮಾಸದ 16ನೇ ದಿನ ಅಂದರೆ 2026ನೇ ಇಸ್ವಿ ಆಗಸ್ಟ್ ತಿಂಗಳ 7ನೇ ತಾರೀಕು ಶುಕ್ರವಾರ ನಿಲಯದಿಂದ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58.36. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ನಮಸ್ಕಾರಗಳು ಹಾಗೂ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿ ದೇಶದಲ್ಲೇ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ. ಈ ಯೋಜನೆಯಡಿ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿದ್ದು 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಹೆಚ್ಚುವರಿ ವಿದ್ಯುತ್ ಮಾರಾಟದಿಂದ 421 ಕೋಟಿ ರೂಪಾಯಿ ಆದಾಯ ಗಳಿಸಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಪ್ಲಾಜಾಗಳಲ್ಲಿ 2008 ನಿಯಮಗಳು ಹಾಗೂ ಸಂಬಂಧಿತ ಒಪ್ಪಂದಗಳ ಅನ್ವಯ ಮಾತ್ರ ಬಳಕೆದಾರ ಶುಲ್ಕ ಸಂಗ್ರಹಿಸಲಾಗುತ್ತದೆ ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕು ಎಂದು ತುಂಗಭದ್ರಾ ರೈತ ಸಂಘ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದೆ. ಕೋಲಾರ ಜಿಲ್ಲೆಗೆ ಇದೇ 10ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸುತ್ತಿದ್ದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಹಾಗೂ ಫಲಾನುಭವಿಗಳಿಗೆ ಸೌಲಭ್ಯ ವಿತರಿಸುವ ಕಾರ್ಯಕ್ರಮ ಮಾಲೂರಿನ ಚೊಕ್ಕಂಡಹಳ್ಳಿ ಗ್ರಾಮದಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ದಾವಣಗೆರೆಯ ಅಮರ್ ಜವಾನ್ ಪಾರ್ಕ್ನಲ್ಲಿ ಸ್ಥಾಪಿಸಲು ಸೇವೆಯಿಂದ ನಿವೃತ್ತಗೊಳಿಸಲಾದ ವಿಂಟೇಜ್ ಯುದ್ಧ ಟ್ಯಾಂಕ್ ಹಾಗೂ ಯುದ್ಧ ವಿಮಾನ ಮಂಜೂರು ಮಾಡುವಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿಯನ್ನು ಇದೇ 31ರೊಳಗೆ ಅವಲೋಕಿಸಿ ಬರ ಪರಿಹಾರದ ಕುರಿತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಜಪಾನ್ ಸಮುದ್ರದಲ್ಲಿರುವ ವಿವಾದಿತ ದ್ವೀಪಗಳ ಬಳಿ ದಕ್ಷಿಣ ಕೊರಿಯಾ ನೌಕಾಪಡೆ ನಿಯಮಿತ ಸೇನಾ ಕಸರತ್ತು ನಡೆಸಿದ ಹಿನ್ನೆಲೆಯಲ್ಲಿ ಜಪಾನ್ ದಕ್ಷಿಣ ಕೊರಿಯಾ ವಿರುದ್ಧ ಪ್ರತಿಭಟನೆ ದಾಖಲಿಸಿದೆ. ಡೋಕ್ಡೋ ದ್ವೀಪಗಳ ಮೇಲಿನ ಪ್ರಾದೇಶಿಕ ಹಕ್ಕನ್ನು ಜಪಾನ್ ಪುನರುಚ್ಚರಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

6 ಗಂಟೆ 3 ನಿಮಿಷ 48 ಸೆಕೆಂಡ್ಗಳಾಗಿದೆ. ಈ ಸಮಯ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆ ನಂತರ ನಾದೋಪಾಸನೆ, ಭಕ್ತಿಗೀತೆಗಳ ಸಮರ್ಪಣೆ, ಭಕ್ತಿಗೀತೆಗಳು, ಭಕ್ತಿಯ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳೊಂದಿಗೆ 1 ಗಂಟೆಯ ನಾದೋಪಾಸನೆ ಕಾರ್ಯಕ್ರಮ. 7 ಗಂಟೆ 15 ನಿಮಿಷಕ್ಕೆ ಕನ್ನಡ ರತ್ನಭಂಡಾರ ಕಾರ್ಯಕ್ರಮ, ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಂತರ ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಮುಂದುವರೆದ ಭಾಗ. 8 ಗಂಟೆ 2 ನಿಮಿಷಕ್ಕೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುವುದು ಚಿತ್ರಗೀತೆಗಳೊಂದಿಗೆ. 9 ಗಂಟೆಗೆ ಇಂದಿನ ವಿಶೇಷ ಕಾರ್ಯಕ್ರಮ. 10 ಗಂಟೆ 2 ನಿಮಿಷಕ್ಕೆ ಹಳೆಯ ಮಧುರ ಗೀತೆಗಳ ಕಾರ್ಯಕ್ರಮ, ಓಲ್ಡ್ ಈಸ್ ಗೋಲ್ಡ್. 11 ಗಂಟೆ 2 ನಿಮಿಷಕ್ಕೆ ಕನ್ನಡ ಸೂಪರ್ ಹಿಟ್ ಸಾಂಗ್ಸ್ ಪ್ರಸಾರವಾಗುತ್ತೆ. 11 ಗಂಟೆ 30 ನಿಮಿಷಕ್ಕೆ ಕಲಾಭಾರತಿ. 12 ಗಂಟೆ 5 ನಿಮಿಷಕ್ಕೆ ಕರೆಗೊಂದು ಹಾಡು. 1 ಗಂಟೆ 20 ನಿಮಿಷಕ್ಕೆ ಸಿನಿ ಕ್ವಿಜ್. ಇವತ್ತಿನ ಗೇಮ್ ಶೋನಲ್ಲಿ 1 ಗಂಟೆ 20 ನಿಮಿಷಕ್ಕೆ ಸಿನಿ ಕ್ವಿಜ್ ಕಾರ್ಯಕ್ರಮ ಇರುತ್ತೆ. 2 ಗಂಟೆ 15 ನಿಮಿಷಕ್ಕೆ ಸ್ಪಂದನ. 2 ಗಂಟೆ 40 ನಿಮಿಷಕ್ಕೆ ಚಿತ್ರತಾನ. 3 ಗಂಟೆಯಿಂದ 4 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಕಾರ್ಯಕ್ರಮಗಳ ಪ್ರಸಾರ. 4 ಗಂಟೆಗೆ ಪಿತಾರ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. 4 ಗಂಟೆ 30 ನಿಮಿಷಕ್ಕೆ ಪರಿಮಳ. 5 ಗಂಟೆ 5 ನಿಮಿಷಕ್ಕೆ ಸೇಫ್ಟಿನಲ್ಲಿ ಓಲ್ಡ್ ಈಸ್ ಗೋಲ್ಡ್. 5 ಗಂಟೆ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಮೂಡಿಬರಲಿದೆ.

5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಬಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ 6:02 ವಂದೇ ಮಾತರಂಗೆ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ಪ್ರಸಾರ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ 6:40 ಪ್ರದೇಶ ಸಮಾಚಾರ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 7:22 ಕಗದಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್ 7:45 ಗಾನಭಜನ ಕಾರ್ಯಕ್ರಮ 8:02 ಯುವಧ್ವನಿ 9:15 ಹಿಂದಿ ಮೆಲೋಡೀಸ್ ಪ್ರಸಾರವಾಗುತ್ತೆ ನಮ್ಮ ನಿಲಯದಿಂದ 10:02 ಪ್ರಣಿಯ ಗೀತೆಗಳ ಗುಚ್ಛ ಪ್ರೇಮ ನಿನಾದ ಇವೆಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ 102.9 FM

ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ ಸಿದ್ದರಾಮ ಅವರ ರಚನೆಯ ಒಂದು ಭಕ್ತಿ ಗೀತೆಯನ್ನು ಕೇಳಿದ್ರಿ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ವಿಜಯದಾಸ

ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯ ಎಷ್ಟು ಹಪಹಪಿಸ್ತಾನೆ, ಎಷ್ಟು ಹಂಬಲಿಸ್ತಾನೆ, ಎಷ್ಟು ಪರಿತಪಿಸ್ತಾನೆ, ಎಷ್ಟು ಕಾತರಿಸ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದರೆ, ನೋಡಿ ಒಂದು ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ನೋಡೋದಾದರೆ, ನಾವು ಕೆಲವೊಮ್ಮೆ ಬಾಹ್ಯ ಆಡಂಬರದಿಂದ ನಾವು ದೇವರಿಗೆ ಹತ್ತಿರವಾಗಿದ್ದೇವೆ ಅಂಥೇಳಿ ಅನ್ಕೋತೀವಿ. ಆದರೆ ನೈಜವಾಗಿ ನಾವು ದೇವರಿಗೆ ಹತ್ತಿರ ಆಗ್ತಾ ಇದ್ದೀವೋ ಅಥವಾ ಹತ್ತಿರ ದೇವರಿಂದ ದೂರವಾಗ್ತಾ ಇದ್ದೀವೋ ಅಂತಕ್ಕಂಥದ್ದು ಬೇರೆ ವಿಚಾರ. ಗಂಗೆಯನ್ನೇ ತಲೆಯ ಮೇಲೆ ಧರಿಸಿರ್ತಕ್ಕಂತಹ ಪರಶಿವನಿಗೆ ಜಲಾಭಿಷೇಕ ಮಾಡೋದು ಎಷ್ಟು ಸೂಕ್ತ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ದೇವನಿಗೆ ನಾವು ಯಾವುದೋ ಒಂದು ಫಲಪುಷ್ಪವನ್ನು ಸಮರ್ಪಿಸಿ ನಾವು ಮಾಡಿದ ಪಾಪವನ್ನೆಲ್ಲ ತೊಡೆದು ಹಾಕ್ಬಿಡಪ್ಪ ಅಂತೇಳಿ ಹೇಳಿದ್ರೆ ಅದು ಸಾಧ್ಯವೇ? ಇಡೀ ಜಗತ್ತೇ ಒಂದು, ಇಡೀ ಬ್ರಹ್ಮಾಂಡವೇನು, ಕೋಟ್ಯಾಂತರ ಬ್ರಹ್ಮಾಂಡವೇ ಜಗತ್ತಿನ ಪರಮಾತ್ಮನ ಪಾದದ ಕಿರುಬೆರಳಿಗೆ ಸಮ. ಕೋಟ್ಯಾಂತರ ಬ್ರಹ್ಮಾಂಡಗಳು ಭಗವಂತನ ಪಾದದ ಕಿರುಬೆರಳಿಗೆ ಸಮವಾಗಿರ್ತಕ್ಕಂಥದ್ದು. ಅವನಿಗೆ ಅವನದೇ ಲೋಕದಲ್ಲಿ ಇರ್ತಕ್ಕಂಥ ಅವನದೇ ಸೃಷ್ಟಿಯ ಪ್ರಕೃತಿಯ ಫಲ ಪುಷ್ಪಗಳನ್ನು ಅರ್ಪಿಸಿ ನಾನು ಮಾಡಿದ ಪಾಪನೆಲ್ಲ ತೊಡೆದು ಹಾಕ್ಬಿಡು ಅಂಥೇಳಿ ಕೇಳ್ತಕ್ಕಂಥದ್ದು. ಕೋಟಿ ಸೂರ್ಯ ಸಮಪ್ರಭ, ಒಂದು ಸೂರ್ಯ ಅಲ್ಲ, ಕೋಟಿ ಸೂರ್ಯ ಸಮಪ್ರಭ, ಆ ಪ್ರಭೆಗೆ ಸಮನಾಗಿರ್ತಕ್ಕಂತಹ ಭಗವಂತನಿಗೆ, ಭಗವಂತನ ಮುಂದೆ ನಾವು ಮಂಗಳಾರತಿಯನ್ನು ಕೊಟ್ಟು ನನ್ನ ಪಾಪವನ್ನು ತೊಡೆದು ಹಾಕು ಅಂತಕ್ಕಂಥದ್ದಿರಬಹುದು. ಅಥವಾ ಮತ್ಯಾವುದೋ ವಿಧದಿಂದ ನಾವು ಪೂಜೆ ಸಲ್ಲಿಸಿ ಭಗವನ್ ನಾವು ಮಾಡಿರುವ ಪಾಪಗಳನ್ನೆಲ್ಲ ತೊಡೆದು ಹಾಕು, ನಾನು ಪರಿಶುದ್ಧನಾದೆ ಅಂದರೆ ಹೇಗೆ? ಜಗತ್ತಿನ ಸೃಷ್ಟಿಯೇ ಅವನ ಪಾದದ ಕಿರುಬೆರಳಲ್ಲಿದೆ. ದೇವರು ಏನನ್ನು ಕೇಳ್ತಾನೆ ಒಬ್ಬ ಮನುಷ್ಯನಿಂದ ಅಂತ ಹೇಳಿದ್ರೆ, ತುಂಬ ತುಂಬ ಅತ್ಯಂತ ಸೂಕ್ಷ್ಮವಾಗಿ ದೇವರ ನಿರೀಕ್ಷೆ ಏನಪ್ಪ ಒಬ್ಬ ಮನುಷ್ಯನಿಂದ ಅಂತ ಹೇಳಿದ್ರೆ ಭಕ್ತಿ. ಭಕ್ತಿ ಅಂತ ಹೇಳಿದ್ರೆ ಅದು ಮನುಷ್ಯನ ಮನಸ್ಸನ್ನು ಶುದ್ಧಗೊಳಿಸ್ತಕ್ಕಂಥ ಮತ್ತು ದೇವರಿಗೆ ಹತ್ತಿರವಾಗಿರ್ತಕ್ಕಂತಹ ಒಂದು ದೈವಿಕ ಸುಲಭವಾದ ಮಾರ್ಗ. ನಾವು ಕನಕದಾಸರಲ್ಲಿ ಅದನ್ನು ಕಾಣ್ತೇವೆ, ಪುರಂದರದಾಸರಲ್ಲಿ ಕಾಣ್ತೇವೆ, ಆಚಾರ್ಯ ತ್ರಯರಲ್ಲಿ ಕಾಣ್ತೀವಿ, ಅನೇಕ ಭಕ್ತಿ ಭಾಗವತರಲ್ಲಿ ನಾವು ಅದನ್ನು ಕಾಣ್ತೇವೆ. ಕೇವಲ ಭಕ್ತಿಯಿಂದ ಮಾತ್ರ ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇದ್ದರೂ ಕೂಡ ಏನೋ ಕಷ್ಟಪಟ್ಟು ತಮ್ಮ ಸಾಮರ್ಥ್ಯಕ್ಕೆ ಮೀರಿದ ಸೇವೆಗೆ ನಾವು ಅಣಿಯಾಗ್ತೀವಿ. ಅದು ದೇವಸ್ಥಾನಗಳಲ್ಲಿರ್ಬೋದು, ಪೂಜೆಗಳಲ್ಲಿರ್ಬೋದು, ನಮ್ಮ ಸಾಮರ್ಥ್ಯಕ್ಕೆ ಮೀರಿ ನಾವು ಅದನ್ನು ಮಾಡಿಕೊಂಡು ಭಗವಂತನ ಹತ್ರ ನಾವು ಕೃತಾರ್ಥರಾದ್ವಿ ಅಂತ ಹೇಳ್ತೀವಿ. ಆದರೆ ಮನಸ್ಸು ಮಾತ್ರ ಭಗವಂತನ ಎಡೆಗೆ ಸಾಗಿರುವುದಿಲ್ಲ. ಭಕ್ತಿ ಅಂತ ಹೇಳಿದ್ರೆ ಕೇವಲ ಬಾಹ್ಯ ಆಚರಣೆ ಅಲ್ಲ, ಅದು ಮನಸ್ಸಿನ ಶುದ್ಧತೆ, ದೃಢವಾದ ನಂಬಿಕೆ, ಮನುಷ್ಯನಲ್ಲಿರ್ತಕ್ಕಂತಹ ಭಯ, ದುರಾಸೆ, ಅಹಂಕಾರವನ್ನು ದೂರ ಮಾಡತಕ್ಕಂತಹ ಒಂದು ಶಕ್ತಿ ಅಂತ ಹೇಳಿದ್ರೆ ಅದು ಭಕ್ತಿ. ಮಾನಸಿಕವಾದ ಶಕ್ತಿಯನ್ನು ನೀಡ್ತಕ್ಕಂಥದ್ದು ಭಕ್ತಿ. ಹಾಗೆ ದೇವರ ನಿರೀಕ್ಷೆ ಭಕ್ತಿಯ ಮಾರ್ಗದಲ್ಲಿ ಯಾವ್ಯಾವುದಿರುತ್ತೆ ಅಂತ ಹೇಳಿದ್ರೆ, 9 ನವವಿಧ ಭಕ್ತಿಯ ಮಾರ್ಗವನ್ನು ವರ್ಣಿಸೋದಾದರೆ, ಶ್ರವಣ, ದೇವರ ಕಥೆಗಳನ್ನು ಕೇಳೋದು ಕೂಡ ಒಂದು ಭಕ್ತಿಯ ಮಾರ್ಗ. ದೇವರ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಕೀರ್ತನೆಯ ಮೂಲಕವಾಗಿ ಭಕ್ತಿಯ ಮಾರ್ಗ. ದೇವರನ್ನು ಸದಾ ಮನಸ್ಸಿನಲ್ಲಿ ನೆನೆಯತಕ್ಕಂಥದ್ದು ಸ್ಮರಣೆ, ಅದೂ ಕೂಡ ಭಕ್ತಿಯ ಮಾರ್ಗ. ದೇವರಿಗೆ ಶರಣಾಗಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಪಾದ ಸೇವೆ, ಅದೂ ಭಕ್ತಿಯ ಮಾರ್ಗ. ದೈವಿಕ ರೂಪಕ್ಕೆ ಒಂದು ಪೂಜೆಯನ್ನು ಭಕ್ತಿ ಪುರಸ್ಸರವಾಗಿ ಹೃದಯಪೂರ್ವಕವಾಗಿ ಸಲ್ಲಿಸ್ತಕ್ಕಂಥ ಅರ್ಚನೆ ಕೂಡ ಅದು ಭಕ್ತಿಯ ಮಾರ್ಗ. ದೇವರಿಗೆ ನಮಸ್ಕರಿಸಿ ಸಾಗತಕ್ಕಂಥದ್ದು ಭಕ್ತಿಯ ಮಾರ್ಗ. ದೇವರಲ್ಲಿ ದಾಸನಾಗಿ, ದೇವರ ದಾಸರಲ್ಲಿ ದಾಸನಾಗಿ ನಡ್ಕೊಳ್ಳೋದು ಕೂಡ ದಾಸ್ಯ, ಅದು ಕೂಡ ಭಕ್ತಿಯ ಮಾರ್ಗ. ದೇವರನ್ನು ಸ್ನೇಹಿತನಂತೆ ಭಾವಿಸ್ತಕ್ಕಂಥದ್ದು ಕೂಡ ಭಕ್ತಿಯ ಮಾರ್ಗ. ಸಂಪೂರ್ಣವಾಗಿ ದೇವರಲ್ಲಿ ತನ್ನನ್ನು ತಾನು ಅರ್ಪಿಸ್ಕೊಳ್ತಕ್ಕಂಥದ್ದು, ಆತ್ಮ ನಿವೇದನೆ ಮಾಡ್ತಕ್ಕಂಥದ್ದು ಕೂಡ ಭಕ್ತಿಯ ಮಾರ್ಗ. ಭಗವಂತ ಈ ಭಕ್ತಿಯ ಮಾರ್ಗಗಳನ್ನು ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಇನ್ನೇನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂಥ ಅವನು ನಮ್ಮಿಂದ ಇನ್ನು ಏನನ್ನು ನಿರೀಕ್ಷೆ ಮಾಡ್ತಾನೆ? ಭಕ್ತಿಯೊಂದನ್ನು ಬಿಟ್ಟು

ಜಿಕೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಶ್ರೀಕೃಷ್ಣ ಕಾರುಡಿ ಚಿತ್ರದ ಚಿತ್ರದಿಂದ ಆಯ್ದ ಭಕ್ತಿಗೀತೆಯನ್ನು ಕೇಳಿದ್ರಿ. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯಕ್ಕೆ ಪೆಂಡಿಯಾಲ ನಾಗೇಶ್ವರರಾವ್ ಅವರ ಸಂಗೀತವಿತ್ತು. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಈಗ ಸಾಕ್ತಾ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮಹಾಸತಿ ಅನಸೂಯ ಚಿತ್ರದ ಒಂದು ಸುಂದರ ಗೀತೆ. ಚಿ ಉದಯಶಂಕರ್ ಅವರ ರಚನೆ ಇದು. ಹನುಮಂತರಾವ್ ಎಸ್ ಅವರ ಸಂಗೀತವಿದೆ.

ಕೆಲವೊಂದು ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ಕೃತಜ್ಞತಾಪೂರ್ವಕವಾಗಿ ನಾವು ಸಲ್ಲಿಸ್ತಕ್ಕಂತಹ ಸೇವೆ ಅಂಥೇಳಿ ಹೇಳಬಹುದು. ನಾವು ಭಗವಂತನಿಗೆ ಸಲ್ಲಿಸ್ತಕ್ಕಂತಹ ನೈವೇದ್ಯ ಇರಬಹುದು, ಭಗವಂತನನ್ನು ಹಾಡಿ ಹೊಗಳತಕ್ಕಂಥದ್ದಿರಬಹುದು, ಇದು ಕೃತಜ್ಞತಾಪೂರ್ವಕವಾಗಿ ನಾವು ಸಲ್ಲಿಸ್ತಕ್ಕಂಥ ಒಂದು ಕ್ರಿಯೆಯೇ ವಿನಃ ಭಗವಂತನ ಅಪೇಕ್ಷೆ ಖಂಡಿತ ಅಲ್ಲ. ಭಗವಂತನಿಗೆ ಇದಿಷ್ಟ, ಗಣೇಶನಿಗೆ ಕರ್ಗಡವಿಷ್ಟ, ಕೃಷ್ಣನಿಗೆ ತಿಂಡಿಗಳಿಷ್ಟ, ಮಹಾಲಕ್ಷ್ಮಿಗೆ ಪಾಯಸ ಇಷ್ಟ ಅನ್ನೋದೆಲ್ಲ ನಮ್ಮ ಒಂದು ಭಕ್ತಿಯ ಕಲ್ಪನೆಗಳು. ಯಾಕೆ ಅಂತ ಹೇಳಿದ್ರೆ ದೇವರನ್ನು ಸಖನಂತೆ ಸಖ್ಯವಾಗಿ ನಾವು ನೋಡಬೇಕು, ನಮ್ಮ ಸ್ನೇಹಿತನಂತೆ ನಾವು ನೋಡಬೇಕು ಅನ್ನೋ ಒಂದು ರೀತಿಯಲ್ಲಿ ಭಗವಂತನಿಗೆ ಇದಿಷ್ಟ ಇರ್ಬೋದು, ಅದನ್ನು ಅವನಿಗೆ ಅರ್ಪಿಸಿ ನಾವು ತಗೊಳ್ಳೋಣ ಅಂತಕ್ಕಂಥದ್ದು. ಭಗವಂತನಿಗೆ ಅದು ಅರ್ಪಿಸುವವರೆಗೂ ಅದು ಒಂದು ಪದಾರ್ಥವಾಗಿರುತ್ತೆ. ಪದಾರ್ಥವು ನೈವೇದ್ಯ ಅಂತಕ್ಕಂತಹ ಒಂದು ಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ಪ್ರಸಾದವಾಗಿ ನಮಗೆ ಸಿಗುತ್ತೆ. ಹಾಗಾಗಿ ಈಗ ಭಗವಂತನನ್ನು ಏಳಿಸೋದಿರ್ಬೋದು, ಏಳು ಶಿವ ಏಳು ಶಿವ ಬಾಳಬಂಡಿ ಹೂಡು ಶಿವ ಅಂಥೇಳಿ ಭಗವಂತನನ್ನು ನಾವು ಏಳಿಸೋದಕ್ಕೆ ಸಾಧ್ಯವೇ? ಭಗವಂತ ಕ್ಷಣದಲ್ಲಿ ಕ್ಷಣ ನಿದ್ರಿಸಿದ್ರೂ ಕೂಡ ಜಗತ್ತು ಉಳಿಯೋದಿಲ್ಲ ಅಂಥೇಳಿ. ಹಾಗಾಗಿ ಈ ಕ್ರಿಯೆಗಳೆಲ್ಲ ನಮ್ಮ ಭಕ್ತಿಯ ಒಂದು ಮಾರ್ಗವಾಗಿ ಸಾಗ್ತಾ ಹೋಗುತ್ತೆ. ಭಗವಂತನನ್ನು ಏಳಿಸೋದು, ಭಗವಂತನಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದು, ಭಗವಂತನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು. ಆದರೆ ಒಂದು ಸೂಕ್ಷ್ಮ ಏನು ಅಂತ ಹೇಳಿದ್ರೆ, ನಮ್ಮ ಇತಿಮಿತಿಯಲ್ಲಿ ಭಗವಂತನ ಸೇವೆಯನ್ನು ಮಾಡಬೇಕೇ ವಿನಃ ಭಗವಂತನ ಸೇವೆಯಲ್ಲಿ 99% ಭಕ್ತಿಯಿಂದ ಇದ್ದು ಇನ್ನು 1% ನಮ್ಮ ಲೌಕಿಕವಾದ ಒಂದು ಆಚರಣೆಯಲ್ಲಿ ನಾವು ತೊಡಗಬೇಕು. ಸಾಧಾರಣವಾಗಿ ನಾವು ನೋಡ್ತಾ ಇರ್ತೀವಿ, ಎಲ್ಲೋ ಹೋಗ್ತಾರೆ, ಎಷ್ಟೋ ಕಷ್ಟಗಳಿರುತ್ತೆ, ಆ ಕಷ್ಟದಲ್ಲೂ ಕೂಡ ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಸಾಧಾರಣವಾಗಿ ಎಲ್ಲೋ ನೋಡ್ತಾ ಇರ್ತೀವಿ, 5,000 ಕೊಟ್ಟರೆ ಈ ಸೇವೆ ಮಾಡಿಸ್ಬೇಕು, 10,000 ಕೊಟ್ಟು ಆ ಸೇವೆ ಮಾಡಿಸ್ಬೇಕು, 50,000 ಕೊಟ್ಟು ಈ ಸೇವೆ ಮಾಡಿಸ್ಬೇಕು ಅಂಥೇಳಿ ಕಷ್ಟನೋ ಸುಖನೋ ಏನೋ ಇರುತ್ತೆ, ಏನೋ ಭಗವಂತನ ನನಗೆ ಒಳ್ಳೇದು ಮಾಡ್ತೇನೆ ಅಂಥೇಳಿ ಸಾಲನೋ ಸೋಲನೋ ಮಾಡ್ತಾರೆ, ದೇವರಿಗೆ ಆ ಸೇವೆಯನ್ನು ಮಾಡಿಸ್ತಾರೆ. ಖಂಡಿತ ದೇವರು ಅದನ್ನು ಒಪ್ಪೋಲ್ಲ. ನಿಮ್ಮ ಭಕ್ತಿಯಿಂದ ಅವನು ನೀವೆಲ್ಲೇ ನಿಂತ್ಕೊಂಡು ಅವನಿಗೊಂದು ನಮಸ್ಕಾರ ಹಾಕಿದ್ರೂ ಕೂಡ ಅವನು ನಿಮ್ಮ ಇಚ್ಛೆಯನ್ನು ಪೂರೈಸ್ತಾನೆ ಅಂತಕ್ಕಂಥದ್ದು ಬಿಟ್ಟರೆ ಇನ್ನು ಯಾವ ಸೇವೆಯಿಂದ ಪರಮಾತ್ಮ ಕೃತಾರ್ಥನಾಗೋದಿಲ್ಲ. ಭಕ್ತಿಯೊಂದನ್ನು ಬಿಟ್ಟು ಅಮರಶಿಲ್ಪಿ ಚಿಕ್ಕಣಾಚಾರ್ಯ ಚಿತ್ರಗೀತೆ ಪ್ರಸಾರವಾಗ್ತಾ ಇದೆ. ಪಿ ಸುಶೀಲ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಎಸ್ ರಾಜೇಶ್ವರ ರಾವ್ ಅವರ ಸಂಗೀತವಿದೆ.

ಶ್ರೀಶೈಲ ಮಹಾತ್ಮೆ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಟಿ ಎಸ್ ಭಗವತಿಯವರ ಧ್ವನಿಯಲ್ಲಿತ್ತು. ಸೋರಟ್ ಅಶ್ವಥ್ ಅವರ ರಚನೆ ಇದು. ಕಲ್ಯಾಣಂ ಅವರ ಸಂಗೀತವಿತ್ತು. ಕಣ್ತೆರೆದ್ರೋಣು ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆ ಪ್ರಸಾರವಾಗ್ತಾ ಇದೆ. ಪಿ ವಿ ಶ್ರೀನಿವಾಸ್ ಅವರ ಸಿರಿಕಂಠದಲ್ಲಿ ಪುರಂದರದಾಸರ ಈ ರಚನೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದವರು ಜಿ ಕೆ ವೆಂಕಟೇಶ್.

ಮಹಿಷಾಸುರ ಮರ್ದಿನಿ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆಯನ್ನು ಕೇಳ್ತಾ ಇದ್ದೀರಿ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿ ಆಗಿದ್ದಾರೆ. ಜಿ ಉದಯಶಂಕರ, ಜಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಸ್ವರಕಲ್ಪನೆ ಮಾಡಿದ್ದಾರೆ. ಈ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕರ್ನಾಟಕ ರಾಜ್ಯ ಜವಳಿ ಮೂಲಸೌಲಭ್ಯ ಅಭಿವೃದ್ಧಿ ನಿಗಮದ ನಿಯಮಿತದ ಅಧ್ಯಕ್ಷ ಚೇತನ್ ಕೆ ಭಾಗವಹಿಸಲಿದ್ದಾರೆ. ಮುಂಬರುವ 6ನೇ ಆವೃತ್ತಿಯ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮನವಿ ಮಾಡಿದ್ದಾರೆ. ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಸ್ವರೂಪಕ್ಕೆ ಬದಲಾಯಿಸುವ ಬಗ್ಗೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ಅಖಿಲ ಭಾರತ ವೈದ್ಯಕೀಯ ಸಂಘಗಳ ಒಕ್ಕೂಟ ಅರ್ಜಿದಾರರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಹಾಗೂ ಸರ್ಕಾರದ ಗ್ರೂಪ್ ಬಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಘೋಷಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಭರ್ತಿ ಮಾಡಿರುವ ಗಣತಿ ನಮೂನೆಗಳನ್ನು ಸಲ್ಲಿಸಲು 8ರವರೆಗೆ ಅವಕಾಶವಿದ್ದು, ಕೂಡಲೇ ಬಾಕಿ ನಮೂನೆಗಳನ್ನು ಸಲ್ಲಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ನಾಗರಿಕರಿಗೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೈಲುಗಲ್ಲು ಸ್ಥಾಪಿಸಲು ಹೆಜ್ಜೆ ಇಟ್ಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಕಂದಾಯ, ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಹಾಗೂ ಐಟಿಬಿಟಿ ಇಲಾಖೆಗಳ ಸಹಯೋಗದೊಂದಿಗೆ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಸಮಗ್ರವಾಗಿ ಪರಿಶೀಲಿಸುವ ಉದ್ದೇಶದಿಂದ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಸ್ಥಳೀಯ ಪರಿಸ್ಥಿತಿಯ ಅವಲೋಕನ ನಡೆಸಲಾಗುವುದು ಎಂದು ನಗರಾಭಿವೃದ್ಧಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: 92.9 FM.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
6: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
5: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
6: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
5: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
6: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
5: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
6: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
5: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
6: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
5: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: जरूर सुनिए शाम 4:00 पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
7: आयुष्वाणी ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
9: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ, ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11:00 ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜೆ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905 August 7 ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015 ಕೇಂದ್ರ ಸರ್ಕಾರ August 7 ರಾಷ್ಟೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026 ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ. ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ. ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ

0: ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026ರ ರಾಷ್ಟೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ ಆಗಸ್ಟ್ 7ರಂದು ರಾಷ್ಟೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತ್ಯಜಿಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲಕಸುಬನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047ರ ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
6: ಕಳೆದ 6 ವರ್ಷಗಳಲ್ಲಿ AIC ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
0: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲ್ಗುಂ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026ರ ಕಾಮನ್ವೆಲ್ತ್ ಪ್ಯಾರಾ

0: ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮ ತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ, ಇಂದು 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: 7:49:49 ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ.
2: ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡಿಗರಿಗೆ ಒಂದು ವಿಶಿಷ್ಟ ಧಾಟಿಯ ಹಾಸ್ಯವನ್ನು ಪರಿಚಯಿಸಿದವರು ಸರಸು ಮೈಲಾರಯ್ಯ. ಪಾತ್ರಗಳನ್ನು ಸೃಷ್ಟಿ ಮಾಡಿ ನಕ್ಕು ನಲಿಸಿದವರು. ಕೊರವಂಜಿ ಹಾಸ್ಯ ಮಾಸಪತ್ರಿಕೆಯಲ್ಲಿ ಸುಮಾರು 25 ವರ್ಷ ಬರೆದರು. ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾದರು. ಇವರು ಬರೆಯುತ್ತಿದ್ದ ಹಾಸ್ಯ ಲೇಖನಗಳನ್ನು ನಾಕಸ್ತೂರಿ, ಜೆಪಿ ರಾಜರತ್ನಂ, ರಾಶಿ ಆದಿಯಾಗಿ ಎಲ್ಲರೂ ಆನಂದಿಸುತ್ತಿದ್ದರು. ವಿಶಿಷ್ಟ ಧಾಟಿಯ ಲೇಖಕಿ ಟಿ ಸುನಂದಮ್ಮ. ಈ ದಿನ ಟಿ ಸುನಂದಮ್ಮ ಅವರ ಸಂದರ್ಶನದಿಂದ ಆಯ್ದ ಭಾಗವನ್ನು ಕೇಳೋಣ.
3: ಹೈಸ್ಕೂಲಿಗೆ ಬಂದಿದ್ದೆ, ಆಗ ಸಣ್ಣ ಕತೆಗಳನ್ನ ಬರೆಯಕ್ಕೆ ಪ್ರಾರಂಭ ಮಾಡಿದೆ. ಆಗಿನ ಕಾಲದಲ್ಲಿ ಅಂದರೆ ಪ್ರಕಾಶನಕ್ಕೆ ಹೆಚ್ಚು ಅವಕಾಶಗಳಿರಲಿಲ್ಲ. ಈ ಮಾಸಪತ್ರಿಕೆಗಳಾಗಲಿ ವಾರಪತ್ರಿಕೆಗಳಾಗಲಿ ಇರಲಿಲ್ಲ. ಈ ದಿನಪತ್ರಿಕೆಗಳಲ್ಲಿ ಇದ್ದದೊಂದು 2-3 ದಿನಪತ್ರಿಕೆಗಳು ವಾರಕ್ಕೊಂದು ಕತೆ ಹಾಕೋರು ಭಾನುವಾರದ ದಿನ. ಅದಕ್ಕೆ ನಾನು ಸಣ್ಣ ಕತೆಗಳನ್ನು ಬರೆದು ಕಳಿಸ್ತೇನೆ. ಅಂದರೆ ಆಗಲೂ ನನ್ನ ಭಾಷೆ ಆಗಲೇ ಅಷ್ಟೊತ್ತಿಗೆ ಚೆನ್ನಾಗಾಗ್ಬಿಟ್ಟಿತ್ತು. ಆಗಿನ ವಿಷಯ ಅಂತಂದರೆ ಅವತ್ತಿನ ಸಮಸ್ಯೆಗಳು, ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ, ವಿಧವೆಯರ ಸಮಸ್ಯೆ, ಇಂಥದ್ದನ್ನು ನಾನು ಬರೆದೆ. ನನಗೆ 11 ವರ್ಷಕ್ಕೆ ಮದುವೆ ಆಗೋಯ್ತು. ಆದರೆ ನಿಜವಾಗಿ ನಾನು ಸಂಸಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು 7 ವರ್ಷಗಳ ನಂತರ. ಅವರಿಗೆ ನಾನು ವಿದ್ಯಾರ್ಥಿನಿಯಾಗಿದ್ದೆ, ನಮ್ಮ ಯಜಮಾನರು ವಿದ್ಯಾರ್ಥಿಯಾಗಿದ್ದರು. ಅವರ ಗ್ರಾಜುಯೇಷನ್ ಮಾಡಿಕೊಂಡು ಲಾ ಓದ್ತಾ ಇದ್ರು ಪುನಾದಲ್ಲಿ. ಯಾವಾಗಲಾರು ಬರೋರು. ಆದರೆ ಆಗಿನ ಸಂಪ್ರದಾಯದಲ್ಲಿ ಬಹಳ ಮದುವೆ ಆಗಿದ್ದರೂ ಸಹ ಗಂಡ ಹೆಂಡತಿ ಹೊರಗೆ ಹೋಗೋದಾಗಲಿ ಮತ್ತು ಬಹಿರಂಗವಾಗಿ ಓಡಾಡೋದಾಗಲಿ ಇರಲಿಲ್ಲ. ಬಹಳ ಇನ್ನು ಆ ಸಂಪ್ರದಾಯ
4: ಬರೆದಿದ್ದನ್ನೆಲ್ಲ ಅವರು ಓದ್ತಾ ಇದ್ರು.
3: ಇಲ್ಲ ಇಲ್ಲ, ಅವರು ಯಾವತ್ತೂ ಓದಲೇ ಇಲ್ಲ. ಅವ್ರಿಗೇನು ನನ್ನ ಹಾಸ್ಯ ಅವ್ರಿಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಶಿಕ್ಷಣ ಅಂದರೆ ಅದೇ ಒಂದು ಹೋರಾಟ. ಈಗ ಎಲ್ಲದಕ್ಕೂ ಹೋರಾಟ ಆಗುತ್ತೆ. ನನ್ನ ಶಿಕ್ಷಣಕ್ಕೂ ಹೋರಾಟ ಅಂತಲೇ ನಾನು ಅನ್ಕೊಳ್ತೀನಿ. ಆದರೆ ನಾನಲ್ಲ, ನನ್ನ ತಂದೆ ತಾಯಿಗಳದ್ದು ಮಾಡಿದ ಹೋರಾಟ
4: ಮಾಡಿದ್ರು
3: ಅದು. ಯಾಕೆಂದರೆ ಆಗಿನ ಕಾಲದಲ್ಲಿ ಹೆಣ್ಣುಮಕ್ಕಳಿಗೆ ಈ ಮಿಡಲ್ ಸ್ಕೂಲ್

0: ಸ್ಕೂಲ್ ಅಂತಾರಲ್ಲ, ಏಳನೇ ಕ್ಲಾಸಿನ ತನಕ ಕೂಡ ಶಾಲೆಗಳಿರ್ತಿರ್ಲಿಲ್ಲ. ನಮ್ಮ ತಂದೆ ಅವರಿಗೆ ಬೇರೆ ಬೇರೆ ವರ್ಗ ಬೇರೆ ಊರಿಗೆ ವರ್ಗ ಆಗೋದು, ಸರ್ಕಾರದ ಕೆಲಸದಲ್ಲಿದ್ದರು. ತರೀಕೆರೆ ಅನ್ನೋ ಊರಿಗೆ ಹೋದಾಗ ಅಲ್ಲಿ ನನ್ನ ಗಂಡು ಮಕ್ಕಳ ಶಾಲೆಗೆ ನನ್ನನ್ನು ಸೇರಿಸಿದ್ರು ಓದಲಿ ಅಂತ. ನಮ್ಮ ತಾಯಿಯವ್ರಿಗಂತೂ ಬಹಳ ಇಷ್ಟ ವಿದ್ಯಾಭ್ಯಾಸ ಅಂದರೆ. ಅದರಲ್ಲಿ ಏನಾಯಿತು ಅಂದರೆ, 6 ತಿಂಗಳೊಳಗೆ ನನ್ನ ಆ ಸ್ಕೂಲ್ನಿಂದ ತೆಗೆದಾಕ್ಬಿಟ್ರು. ಯಾಕೆ ಅಂತೀರಾ? ಇಲ್ಲ ಫೇಲ್ ಆದೆ ಅಂತಲಲ್ಲ, ತುಂಬ ಚೆನ್ನಾಗಿ ಓದ್ದೆ ಅಂತ. ನಾನು ತರಗತಿಯಲ್ಲಿ ಯಾವಾಗಲೂ ಮೊದಲಿಗಳಾಗಿ ಬರ್ತಾ ಇದ್ದೆ, ಮತ್ತೆ ಆ ಉಪಾಧ್ಯಾಯರು ಏನು ಮಾಡೋರು, ನಾನು ಬರೆದದ್ದನ್ನು ಓದಿ ಮಿಕ್ಕ ವಿದ್ಯಾರ್ಥಿಗಳಿಗೆ ನೋಡಿ ಹೆಣ್ಮಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅಂತ ಓದಿ ಹೇಳೋರು. ಅವ್ರಿಗೇನಾಗೋಯ್ತು ಅಂದರೆ, ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಅಂತಾರಲ್ಲ ಹಾಗಾಗ್ಬಿಟ್ಟು, ಇದ್ದಕ್ಕಿದ್ದಾಗೆ ಒಂದಿನ ಮಧ್ಯಾಹ್ನ ಆ ಹೆಡ್ ಮಾಸ್ಟರ್ ಕರೆಸ್ಬಿಟ್ಟು ನಮ್ಮ ತಂದೆ ಅವ್ರಿಗೊಂದು ಪತ್ರ ಬರೆದು ನನ್ನ ಆಳಿನ ಜೊತೆಗೆ ಮನೆಗೆ ಕಳಿಸ್ಬಿಟ್ರು. ನನಗಿನ್ನು 11 ವರ್ಷ ಆವಾಗ, ಏನೋ ಹತ್ಕೊಳ್ತಾ ಮನೆಗೆ ಹೋದೆ. ಆಮೇಲೆ ನೋಡಿದ್ರೆ ಹೀಗೆ ಬರೆದು ಕಳಿಸ್ಬಿಟ್ಟಿದ್ರು. ಕೇಳಿದ್ರು ಅವ್ರು, ನಾನೇನು ಮಾಡಲಿ, ಇಲ್ಲಿರೋ ಮಿಕ್ಕ ಹುಡುಗರು ತಂದೆಯರೆಲ್ಲ ಬಂದ್ಬಿಟ್ಟು ಕೇಳ್ಕೊಳ್ತಿದ್ದಾರೆ, ಆ ಹುಡುಗಿಯಿಂದ ನಮ್ಮ ಗೌಮಾನ ನಮ್ಮ ಮಕ್ಕಳಿಗೆ, ನೀವು ಅವ್ರನ್ನ ಬಿಡಿಸ್ದೇ ಇದ್ರೆ ನಾವು ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಲ್ಲ, ನಿಮ್ಮ ಕೆಲಸದಿಂದ ತೆಗೆದಾಕ್ಬಿಡ್ತೀವಿ ಅಂದರು. ಸರಿ ಬೇಡ ಅಂತ ಹೇಳಿ ಕಡೆಗೆ ಆದರೆ ನಮ್ಮ ತಂದೆ ತಾಯಿಗಳು ಸೋಲಿಲ್ಲ. ಮನೆ ಒಳಗೆ ನನಗೆ ಟ್ಯೂಷನ್ ಇಟ್ಟು, ಆ ಊರಿನಲ್ಲಿ ಸೆಂಟ್ರ್ ಇಲ್ಲ, ಕಡೂರಿನಲ್ಲಿ ಹೋಗಿ ನಾ ಬೇರೆಯವರೊಬ್ಬರ ಮನೇಲಿ ನನ್ನ ಇಳಿಸಿ ಅಲ್ಲಿ ನಾನು ಪರೀಕ್ಷೆ ಕೊಟ್ಟು ಅಲ್ಲಿ ಪ್ರಥಮ ತರಗತಿಯಲ್ಲೇ ನಾನು ಪಾಸ್ ಮಾಡ್ಕೊಂಬಂದೆ. ಆ ನಂತರ ಕೂಡ ಅಷ್ಟೇ, ದಾವಣಗೆರೆಗೆ ನಮ್ಮ ತಂದೆಯವ್ರಿಗೆ ವರ್ಗ ಆಯಿತು. ಹೈಸ್ಕೂಲ್ನಲ್ಲಿ ನಾನು ಒಬ್ಬಳೇ ಒಬ್ಬಳು ಮಹಿಳಾ ವಿದ್ಯಾರ್ಥಿಯಾಗಿ ಹೈಸ್ಕೂಲ್ನಲ್ಲಿ ನಾನು ಓದಿದೆ. ಹೀಗಾಗಿ ನನ್ನ ಶಿಕ್ಷಣವೆಲ್ಲ ಉದ್ದಕ್ಕೂ ಹೋರಾಟ. ಆ ನಂತರ ಬೆಂಗಳೂರಿಗೆ ಬಂದು ನನ್ನ ಕಾಲೇಜ್ ವ್ಯಾಸ ನಾನು ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮುಗಿದ ಮೇಲೆ ಒಂದು ಮಹಿಳಾ ಸಂಸ್ಥೆಯಲ್ಲಿ ಸದಸ್ಯಳಾಗ್ಬಿಟ್ಟು ಮತ್ತು ಟೆನ್ನಿಸ್ ಆಡಿದೆ ನಾನು. ಅದು ವಿಶೇಷ ಅಂತಂದರೆ, ನಮ್ಮ ತಾಯಿಯವರು ನಾನು ಇಬ್ಬರು ಸೇರಿ ಟೆನ್ನಿಸ್ ಆಡ್ತಿದ್ವು, ನಾವಿಬ್ಬರು ಒಟ್ಟಿಗೆ ಹಿಂದಿ ಕ್ಲಾಸ್ಗೆ ಹೋಗ್ತಾ ಇದ್ವು. ಅದು ಇನ್ನೂ ಒಂದು ವಿಶೇಷ ಅಂತ ಹೇಳಬೇಕು. ಆನಂತರ ಬ್ಯಾಡ್ಮಿಂಟನ್ನು, ಟೇಬಲ್ ಟೆನ್ನಿಸು ಎಲ್ಲ ಆಡಿದ್ದೀನಿ ನಾನು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ವಿಶಿಷ್ಟ ಧಾಟಿಯ ಲೇಖಕಿ ಟಿ ಸುನಂದಮ್ಮ ಅವರ ಸಂದರ್ಶನದ ಆಯ್ದ ಭಾಗವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
3: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
2: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.
4: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾವಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ರಾಘವೇಂದ್ರ ಪಿ ಇಟಗಿಯವರ ರಚನೆಯ ಒಂದು ಭಾವಗೀತೆ ರಾಜು ಅನಂತಸ್ವಾಮಿಯವರ ಧ್ವನಿಯಲ್ಲಿ.

0: ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ ಎರಡು ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಶ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ 2026 ಸೆಪ್ಟೆಂಬರ್ 5 ಭಾರತ ಪಾಕಿಸ್ತಾನ ಪಂದ್ಯ. ವಾರ್ತೆಗಳ ವಿವರ. ಪ್ರತಿಯೊಬ್ಬ ನಾಗರಿಕನೂ ಇಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಈ ಕುರಿತು ವಿಡಿಯೋ ಸಂದೇಶವೊಂದನ್ನು ಹಂಚಿಕೊಂಡಿರುವ ಅವರು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ 1905 ಆಗಸ್ಟ್ 7 ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಈ ಐತಿಹಾಸಿಕ ಹೋರಾಟದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರು ಒಗ್ಗೂಡಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಸ್ವಹಸ್ತದಿಂದ ಸುಂದರ ವಸ್ತ್ರಗಳನ್ನು ಸಿದ್ಧಪಡಿಸುವ ಬಡ ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಪ್ರತಿಯೊಬ್ಬರೂ ಬೆಂಬಲಿಸಬೇಕು ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ.
1: ಮೈ ಆಜ್ ಆಗ್ರಹ ಕರ್ತಾ ಹೂ 7 ಹ್ಯಾಂಡ್ಲೂಮ್ ಡೇ ಹೋತಾ ಹಮ್ನೆ ಉತ್ಸಾಹ ಔರ್ ಉಮಂಗ್ ಕೆ ಸಾಥ್ ಹ್ಯಾಂಡ್ಲೂಮ್ ಡೇ ಮನಾನಾ ಹೈ ಹಮಾರಾ ಕಾಮ್ ಹೈ ಆತ್ಮನಿರ್ಭರ್ ಭಾರತ್ ಬನಾನೆ ಕೆ ಲಿಯೆ ಹಮಾರೆ ಇನ್ ಛೋಟೆ ಛೋಟೆ ಛೋಟೆ ಗರೀಬ್ ಪರಿವಾರೋ ಕೋ ಭಿ ಆರ್ಥಿಕ ರೂಪ ಸೆ ಸಮೃದ್ಧ ಕರ್ನಾ ಆಯಿಯೆ ಹಮ್ ಸ್ವಯಂ ಹ್ಯಾಂಡ್ಲೂಮ್ ಸೆ ಕುಛ್ ನ ಕುಛ್ ಖರೀದೆ ಉಸ್ಕಾ ಏಕ್ ವಿಡಿಯೋ ಬನಾಯೆ ಔರ್ ದೇಶ್ ಔರ್ ದುನಿಯಾ ಮೇ ಉಸ್ ವಿಡಿಯೋ ಕೋ ಪ್ರಚಾರಿತ್ ಕರೇ ತಾಕಿ ಹಮಾರೆ ಬುನ್ಕರ್ ಭಾಯಿ ಬಹನೋ ಕೆ ಸಾಮರ್ಥ್ಯ ಕಾ ಪರಿಚಯ ದುನಿಯಾ ಕೋ ಭಿ ಹೋ.
0: 12 ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಸಚಿವ ಪವಿತ್ರಾ ಮಾರ್ಗರೀಟಾ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ 2025 ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ನೇಕಾರರಿಗೆ ಪ್ರದಾನ ಮಾಡಲಾಗುವುದು ಹಾಗೂ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು. 1905 ಆಗಸ್ಟ್ 7 ಆರಂಭವಾದ ಸ್ವದೇಶಿ ಚಳವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. 23,731 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದ ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ ಗೋಬರ್ಧನ್ ಅನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ಧನ್ ಭಾರತದ ಶುದ್ಧ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ಧ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟ್ರೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಮುಂಬರುವ 6 ಆವೃತ್ತಿಯ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ

0: ಮಾತನಾಡಿದ ಅವರು, 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಅಭಿಯಾನ ರಾಷ್ಟ್ರೀಯ ಏಕತೆ ಮತ್ತು ಹೆಮ್ಮೆಯ ಸಂಕೇತವಾಗಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದರು. ಈ ವರ್ಷದ ಅಭಿಯಾನ ವಂದೇ ಮಾತರಂನ 150ನೇ ವರ್ಷಾಚರಣೆಯೊಂದಿಗೆ ನಡೆಯುತ್ತಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಇದೇ 9ರಿಂದ 17ರವರೆಗೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನದ ಅಂಗವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. 15ನೇ ಆಗಸ್ಟ್ ಫಿಜಿಯಿಂದ ಆರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ದೂತವಾಸ ಕಚೇರಿಯಲ್ಲಿ ಅಂತ್ಯಗೊಳ್ಳುವ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ಅವರು ಹೇಳಿದರು. ಭಾರತ ನಿನ್ನೆ ಒಡಿಶಾದ ಚಾಂದಿಪುರದ ಸಮಗ್ರ ಪರೀಕ್ಷಾ ವ್ಯಾಪ್ತಿಯಿಂದ ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 4ನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಕ್ಷಿಪಣಿಯ ಎಲ್ಲಾ ಕಾರ್ಯಾಚರಣಾ ಮತ್ತು ತಾಂತ್ರಿಕ ಮಾನದಂಡಗಳು ಯಶಸ್ವಿಯಾಗಿ ದೃಢಪಟ್ಟಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕಾರ್ಯತಂತ್ರ ಪಡೆಗಳ ಕಮಾಂಡ್ ನೇತೃತ್ವದಲ್ಲಿ ಪರೀಕ್ಷೆ ನಡೆಸಲಾಗಿದ್ದು, ದೇಶದ ಕಾರ್ಯತಂತ್ರದ ಪ್ರತಿಬಂಧಕ ಸಾಮರ್ಥ್ಯ ಬಲಪಡಿಸುವ ನಿಟ್ಟಿನಲ್ಲಿ ಇದು ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸುವ ಹಾಗೂ ಬರ್ತ್ ಟೂರಿಸಂ ಅಂದರೆ ಪೌರತ್ವ ಮತ್ತಿತರದ ಉದ್ದೇಶಗಳಿಗಾಗಿ ನಿರ್ದಿಷ್ಟ ದೇಶಗಳಲ್ಲಿ ಜನ್ಮ ನೀಡುವುದನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಈ ವಿಷಯಕ್ಕೆ ಸಂಬಂಧಿಸಿದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಕುರಿತು ನಿರಾಶೆ ವ್ಯಕ್ತಪಡಿಸಿದ್ದು ಅದನ್ನು ದುರದೃಷ್ಟಕರ ನಿರ್ಧಾರ ಎಂದು ಬಣ್ಣಿಸಿದ್ದಾರೆ. ಇದರೊಂದಿಗೆ ಅಮೆರಿಕದ ವಲಸೆ ವ್ಯವಸ್ಥೆಯ ದುರ್ಬಳಕೆಯ ವಿರುದ್ಧ ತಮ್ಮ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯಲ್ಲಿ 6ನೇ ರಾಷ್ಟ್ರೀಯ ಸಂಸದೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿನ್ನೆ ಚಾಲನೆ ನೀಡಿದರು. ಸಂವಿಧಾನ ಕ್ಲಬ್ ಆಫ್ ಇಂಡಿಯಾದಲ್ಲಿ ನಡೆಯುತ್ತಿರುವ 4 ದಿನಗಳ ಚಾಂಪಿಯನ್ಶಿಪ್ ಭಾನುವಾರದವರೆಗೆ ಮುಂದುವರಿಯಲಿದೆ. ಸಂಸದರಲ್ಲಿ ಸ್ನೇಹ, ಏಕತೆ ಮತ್ತು ಆರೋಗ್ಯಕರ ಸಂವಹನ ಬೆಳೆಸಲು ಕ್ರೀಡಾಕೂಟ ಪ್ರಮುಖ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದರು. ಸಂಸದರು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮೀರಿ ಒಗ್ಗೂಡಲು ಕ್ರೀಡೆ ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಭಾರತ ಇಸ್ರೇಲ್ ವಿಶೇಷ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಿದರು. ಎರಡೂ ದೇಶಗಳ ಪರಸ್ಪರ ಹಿತಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಬದ್ಧತೆ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿನ್ನೆ ಇಸ್ರೇಲ್ ಪ್ರಧಾನಿಯವರು ದೂರವಾಣಿ ಕರೆ ಮಾಡಿದ್ದು, ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಮಾರ್ಗಸೂಚಿಯಡಿ ಗುರುತಿಸಲಾಗಿರುವ 8 ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಭಾರತ ಮತ್ತು ಸಿಂಗಾಪುರ ಪರಿಶೀಲಿಸಿವೆ. ನವದೆಹಲಿಯಲ್ಲಿ ನಡೆದ 19ನೇ ಸುತ್ತಿನ ಭಾರತ ಸಿಂಗಾಪುರ ವಿದೇಶಾಂಗ ಕಚೇರಿ ಸಮಾಲೋಚನೆಯಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ ಶರ್ಮಾ ಭಾರತದವರೇ ಆದ ರಕ್ಷಿತಾ ರಾಮರಾಜ ಅವರನ್ನು ಎದುರಿಸಲಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ತನ್ವಿ ಮತ್ತೊಬ್ಬ ಭಾರತೀಯ ಆಟಗಾರ್ತಿ ಶ್ರೇಯಾಂಶಿ ವಾಲಿಶೆಟ್ಟಿ ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ, ರಕ್ಷಿತಾ ಜಪಾನಿನ ಮನಾಮಿ ಸುಯಿಜು ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದರು. ಇನ್ನು ಅಸ್ಮಿತಾ ಚಲಿಹಾ ಮತ್ತೊಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಹಿನಾ ಅಕೇಚಿ ಅವರನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಜಿ ವಿರುದ್ಧ ಜಯ ಸಾಧಿಸುವ ಮೂಲಕ ಅಸ್ಮಿತಾ ಕೊನೆಯ 8ರ ಘಟ್ಟಕ್ಕೆ ತಲುಪಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಮತ್ತು ಕೃಷ್ಣ ಪ್ರಸಾದ್ ಗರಗ ಜೋಡಿ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಮಲೇಷ್ಯಾದ ಮನ್ ವಿ ಚೋಂಗ್ ಮತ್ತು ಸೋಹ್ ವುಯಿ ಯಿಕ್ ಜೋಡಿಯನ್ನು ಎದುರಿಸಲಿದೆ. ದುಬೈನಲ್ಲಿ ನಡೆಯಲಿರುವ ಭಾರತ ಮಹಿಳಾ T20 ಏಷ್ಯಾಕಪ್ 2026ರ ವೇಳಾಪಟ್ಟಿಯನ್ನು ಏಷ್ಯನ್ ಕ್ರಿಕೆಟ್ ಮಂಡಳಿ ಪ್ರಕಟಿಸಿದೆ. ಆಗಸ್ಟ್ 28ರಂದು ಥೈಲ್ಯಾಂಡ್ ಹಾಗೂ ಹಾಂಕಾಂಗ್ ನಡುವಿನ ಪಂದ್ಯದೊಂದಿಗೆ ಸರಣಿ ಆರಂಭವಾಗಲಿದ್ದು, ಸೆಪ್ಟೆಂಬರ್ 13ರಂದು ಫೈನಲ್ ಪಂದ್ಯ ನಡೆಯಲಿದೆ. ಟಿ20 ಮಾದರಿಯ ಈ 6ನೇ ಆವೃತ್ತಿಯ ಪ್ರಮುಖ ಪಂದ್ಯದಲ್ಲಿ ಸೆಪ್ಟೆಂಬರ್ 5ರಂದು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು 2 ಗುಂಪುಗಳಲ್ಲಿ ಸ್ಪರ್ಧಿಸಲಿವೆ. ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ಥೈಲ್ಯಾಂಡ್, ಹಾಂಗ್ಕಾಂಗ್ ಮತ್ತು ಚೀನಾ ತಂಡಗಳಿದ್ದರೆ ಬಿ ಗುಂಪಿನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ಯುಎಇ ಹಾಗೂ ಇಂಡೋನೇಷ್ಯಾ ಸ್ಥಾನ ಪಡೆದಿವೆ. ಹಾಲಿ ಚಾಂಪಿಯನ್ ಶ್ರೀಲಂಕಾ ಮತ್ತು 2018ರ ಚಾಂಪಿಯನ್ ಬಾಂಗ್ಲಾದೇಶ ಪಂದ್ಯಾವಳಿಯ ಪ್ರಮುಖ ಸ್ಪರ್ಧಿಗಳಾಗಿದ್ದು 2012, 2016 ಮತ್ತು 2022ರಲ್ಲಿ 3 ಬಾರಿ ಪ್ರಶಸ್ತಿ ಗೆದ್ದಿರುವ ಭಾರತ ಸರಣಿಯ ಅತ್ಯಂತ ಯಶಸ್ವಿ ತಂಡವಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಕೇರಳದಾದ್ಯಂತ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಪತ್ತನಂತಿಟ್ಟ, ಕೊಟ್ಟಾಯಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ರಾತ್ರಿಯಿಡೀ ಜಾರಿಯಲ್ಲಿದ್ದ ರೆಡ್ ಅಲರ್ಟ್ ಅನ್ನು ಇಂದು ಆರೆಂಜ್ ಅಲರ್ಟ್ ಆಗಿ ಘೋಷಿಸಲಾಗಿದ್ದು ಇತರ 5 ಜಿಲ್ಲೆಗಳಲ್ಲಿಯೂ ಇದು ಜಾರಿಯಲ್ಲಿದೆ. ಉಳಿದ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಶ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ20 ಏಷ್ಯಾಕಪ್ 2026 ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ ಸಮಾಧಾನ,
5: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
1: ಆಕಾಶವಾಣಿ. ಆಕಾಶವಾಣಿ ಆಕಾಶವಾಣಿ
7: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾವಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಎಚ್ ಆರ್ ಕೆ ಪ್ರಸಾದ್ ಅವರ ಧ್ವನಿಯಲ್ಲಿ ದರಾ ಬೇಂದ್ರೆಯವರ ರಚನೆಯ ಒಂದು ಭಾವಗೀತೆ

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸಿದರೆ ಎಲ್ಲ ಕಾರ್ಯಕ್ರಮಗಳು ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿ ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಭೋಪ ವೆಂಕಟೇಶ್ ಬೋಧನ ಹೊಸಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಸುಜಾತ ಆರ್ ಗಣೇಶ್ ಲಿಖಿತ ಯತೀಶ್ ಅಜಯ್ ಲೀಲಾ ಅವರ ಸಂದೇಶ ಕೂಡ ನಮ್ಮ ಹತ್ತ ಬಂದಿದೆ. ಕಾರ್ಯಕ್ರಮ ತುಂಬ ಖುಷಿ ಕೊಡ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಗಣೇಶನ್ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಬೆಳಗಿನ ಶುಭೋದಯ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತನ ಕೋರ್ತಾ ಇದ್ದೀನಿ ನಿಮಗೂ ಕೂಡ ಅಂಥೇಳಿ ಜಗದೀಶ್ವರಾಚಾರ್ಯ ಮಹಾಲಕ್ಷ್ಮಿ ಲೇಔಟ್ನಿಂದ ಹೇಳ್ತಾ ಇದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಸರ್, ತುಂಬ ಖುಷಿಯಾಗ್ತಾ ಇದೆ. ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬನಹಟ್ಟಿಯ ಅಂಕುಶ್ ದೀಪ ಮಹಾದೇವ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಸರ್, ನಾನು ಶಿವಾನಂದ ಪರತಪ ಹೂಗಾರ್. ಇವತ್ತು ನೀವು ನಿಮ್ಮ ಹೆಸರನ್ನು ಹೇಳಲಿಲ್ಲ, ಆದರೂ ಕೂಡ ನಾನು ಸುಬ್ರಹ್ಮಣ್ಯ ಸರ್ ಅಂಥೇಳಿ ಪ್ರೀತಿಯಿಂದ ಗುರುತಿಸ್ಬಿಟ್ಟೆ. ಗುಡ್ ಮಾರ್ನಿಂಗ್ ಅಂಥೇಳಿ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಗುಡ್ ಮಾರ್ನಿಂಗ್, ನಿಮ್ಮ ಪ್ರೀತಿಯ ಅಭಿಮಾನಕ್ಕೆ ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಧು ಜಯ ಚಿತ್ರದುರ್ಗದಿಂದ

ಶಿವಗಂಗಾ ಹೆಬ್ಬಾಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಹುಲಗಮ್ಮನವರು ಅಕ್ಷಯ ಪಾರ್ಕ್ ಹುಬ್ಬಳ್ಳಿಯಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮನಾಥನಿ ಅವರು ಹೇಳ್ತಾರೆ, ಕಾಣುತ್ತಾ ಕಾಣುತ್ತಾ ಕಂಗಳು ಮಬ್ಬಿದೆ ನೋಡವ್ವ ಅನ್ನೋ ಭಕ್ತಿ ಸುಶ್ರಾವ್ಯವಾಗಿ ಹಾಡಿದ ಗೀತೆಯನ್ನು ಕೇಳಿ ನಮ್ಮ ಮನಸ್ಸಿಗೆ ಆನಂದ ಅಂತ ಅನ್ನಿಸ್ತು, ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ರೂಪ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಸಾಕಷ್ಟು ಸಂದೇಶಗಳು ನಮ್ಮ ಹತ್ತ ಇದೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳುವ ಸಮಯ, ನಂತರ ಸಂದೇಶಗಳತ್ತ ನೋಡುವ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರತಿಯೊಬ್ಬ ನಾಗರಿಕನೂ ಇಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಸ್ವಹಸ್ತದಿಂದ ಸುಂದರ ವಸ್ತ್ರಗಳನ್ನು ಸಿದ್ಧಪಡಿಸುವ ಬಡ ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕರ್ಮಿಗಳನ್ನು ಪ್ರತಿಯೊಬ್ಬರೂ ಬೆಂಬಲಿಸಬೇಕು ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ. 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಸಚಿವ ಪವಿತ್ರಾ ಮಾರ್ಗರೀಟಾ ಪಾಲ್ಗೊಳ್ಳಲಿದ್ದಾರೆ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸುವ ಹಾಗೂ ಬರ್ತ್ ಟೂರಿಸಂ ಅಂದರೆ ಪೌರತ್ವ ಮತ್ತಿತರ ಉದ್ದೇಶಗಳಿಗಾಗಿ ನಿರ್ದಿಷ್ಟ ದೇಶಗಳಲ್ಲಿ ಜನ್ಮ ನೀಡುವುದನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ಆರೋಗ್ಯ ಇಲಾಖೆಯ ವಿವಿಧ ವಿಭಾಗಗಳಲ್ಲಿ ಖಾಲಿಯಿರುವ ಒಟ್ಟು 5,000 ಹುದ್ದೆಗಳ ಭರ್ತಿಗೆ ಸರ್ಕಾರ ನಿರ್ಧರಿಸಿದ್ದು, ನೇಮಕಾತಿ ಕುರಿತಂತೆ ಶೀಘ್ರವೇ ನಿಯಮಾವಳಿ ರೂಪಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದಾಗಿರುವ ಬೆಳೆ ಹಾನಿ, ರಸ್ತೆ ಹಾನಿ, ಕುಡಿಯುವ ನೀರು ಸಮಸ್ಯೆ ಮತ್ತು ಹೆಸ್ಕಾಂಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ 2 ದಿನಗಳ ಕಾಲ ಜಿಲ್ಲೆಯಾದ್ಯಂತ ಪರಿಶೀಲನೆ ನಡೆಸಿ ತಕ್ಷಣದಲ್ಲಿ ಕೈಗೊಳ್ಳಬೇಕಾದ ತುರ್ತು ಪರಿಹಾರ ಕಾರ್ಯಗಳ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಚಿವ ಲಕ್ಷ್ಮಣ ಸವದಿ ಹೇಳಿದರು. ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಕಲಗೋಡು ತಾಲೂಕುಗಳಲ್ಲಿ 80% ಭಾಗ ಬಿತ್ತನೆ ಆಗಿಲ್ಲದ ಕಾರಣ ವಿಮೆ ಮಾಡಿಸಿದ ಎಲ್ಲಾ ರೈತರಿಗೆ 25%ರಷ್ಟು ತಾತ್ಕಾಲಿಕ ಪರಿಹಾರ ನೀಡುವಂತೆ ಸಚಿವ ಕೆಎಂ ಶಿವಲಿಂಗೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ ಶರ್ಮಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ಅವರನ್ನು ಎದುರಿಸಲಿದ್ದಾರೆ. ಇನ್ನು ಅಶ್ಮಿತಾ ಚೆಲಿಹಾ ಮತ್ತೊಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಹಿನಾ ಅಕೇಚಿ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ರೂಪ ಅವರು ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಕಬಾಡಿ ವಿನುತಾ ರವಿ, ಕಬಾಡಿ ರವಿ, ಕಬಾಡಿ ಕಿಶನ್, ಹರ್ಷ ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್, ಒಳ್ಳೆ ಗೀತೆಗಳು ಮೂಡಿ ಬಂತು, ನಾದೋಪಾಸನೆ ಕಾರ್ಯಕ್ರಮದಲ್ಲಿ ತುಂಬ ಖುಷಿಯಾಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಇಂಡಿ ತಾಲೂಕು ಹಿಂಗಡಿಯ ಚಿದಾನಂದ ಕಲ್ಯಾಣಿ ಪತ್ತಾರ್ ಅವರು ಕೂಡ ಹೇಳ್ತಾರೆ, ಕಾರ್ಯಕ್ರಮದಲ್ಲಿ ಅಕ್ಕಮಹಾದೇವಿಯವರ ರಚನೆಯ ಭಕ್ತಿಗೀತೆ ವಚನ ನಮಗೆ ತುಂಬ ಇಷ್ಟ ಆಯಿತು, ಪ್ರಸಾರ ಮಾಡಿದ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತೇಳಿ ಹೇಳ್ತಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೆರೆಯಿಂದ ಸಂದೇಶವನ್ನು ಕಳಿಸಿ, ಶುಕ್ರವಾರದ ಶುಭ ಮುಂಜಾನೆಯಲ್ಲಿ ಮೂಡಿ ಬರ್ತಕ್ಕಂಥ ಭಕ್ತಿಗೀತೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂತು, ಹಾಗೆ ಮೂಡಿ ಬಂದ ಆಧ್ಯಾತ್ಮಿಕ ವಿಚಾರಗಳು ಕೂಡ ತುಂಬ ಖುಷಿ ಕೊಡುತ್ತೆ ಅಂತೇಳಿ ಹೇಳ್ತಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ, ಬೆಳಗಿನ ಸುಪ್ರಭಾತ ಇವತ್ತು ಪ್ರಸಾರ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಮಗೆ ಇಷ್ಟ ಆಯಿತು ಅಂತೇಳಿ ಹೇಳ್ತಾರೆ. ನಾಗರಾಜ್ ಕೊಡೈಕಲ್ ಗಂಗಾವತಿಯಿಂದ ಹೇಳ್ತಾರೆ, ವಿಶ್ರಾಂತಿ ಪಡೆದ ಮಸ್ತಕಕ್ಕೆ ದಿವ್ಯ ಔಷಧನ ಕೊಡ್ತಕ್ಕಂಥ ನಾದೋಪಾಸನೆ ಶುಭ ಮುಂಜಾನೆ. ಶ್ರಾವಣ ಮಾಸ ಇನ್ನು ಕೆಲವೇ ದಿನಗಳಲ್ಲಿ ಆರಂಭವಾಗುತ್ತೆ, ಶ್ರಾವಣ ಮಾಸದಲ್ಲಿ ಪ್ರತಿದಿನ ನಾನು ಶಿವನಿಗೆ ಜಲಾಭಿಷೇಕ ಮಾಡಿಸ್ತಾ ಇದ್ದೆ, ಈ ದಿನ ನೀವು ಹೇಳಿದ

ಮಾತು, ಶಿವನ ತಲೆಯಲ್ಲಿ ಗಂಗೆಯನ್ನು ಧರಿಸಿರ್ತಾನೆ ಅನ್ನೋ ಮಾತು ಕೇಳಿ ಅಭಿಷೇಕ ಮಾಡಿಸ್ಬೇಕಾ ಬಿಡಬೇಕಾ ಅಂತೇಳಿ ಗೊಂದಲದಲ್ಲಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಗೊಂದಲ ಪಡುವಂಥದ್ದೇನೂ ಇಲ್ಲ ನಾಗರಾಜ್ ಅವರೇ. ನಾವು ಭಗವಂತನಿಗೆ ತೋರಿಸ್ತಕ್ಕಂತಹ ಕೃತಜ್ಞತೆ ಅಷ್ಟೇ ನಾವು ಮಾಡ್ತಕ್ಕಂತಹ ಪೂಜೆ. ಪೂಜೆಯ ಜೊತೆಗೆ ಭಕ್ತಿ ತುಂಬಿದ್ದಾಗ ಅದು ಭಗವಂತನಿಗೆ ಅರ್ಪಿತವಾಗುತ್ತೆ ಅಂತಕ್ಕಂಥ ಮಾತು. ಹಾಗೇ ಡಾಕ್ಟರ್ ಅರುಣ KGF-ನಿಂದ ಸಂದೇಶವನ್ನು ಕಳಿಸಿ, ಗುಡ್ ಮಾರ್ನಿಂಗ್ ವಿವಿಧ್ ಭಾರತಿ ಟೀಮ್ ಆ್ಯಂಡ್ ಲಿಸನರ್ಸ್, ಥ್ಯಾಂಕ್ ಯು ಫಾರ್ ಬ್ಯೂಟಿಫುಲ್ ಸಾಂಗ್ಸ್, ಸ್ಯಾಂಪಲ್ ಇನ್ಫಾರ್ಮೇಷನ್. ವೆನ್ ಎವರ್ ಯು ಕಮ್ ವಿ ಗೆಟ್ ಸಚ್ ಎ ಗ್ರೇಟ್ ಜನರಲ್ ನಾಲೆಡ್ಜ್ ಅಬೌಟ್ ಮೆನಿ ಥಿಂಗ್ಸ್. ಥ್ಯಾಂಕ್ಸ್ ಅಲಾಟ್ ವಿವಿಧ್ ಭಾರತಿ ಅಂತೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ, ಗುಡ್ ಮಾರ್ನಿಂಗ್ ವಿವಿಧ್ ಭಾರತಿ, ಗುಡ್ ಮಾರ್ನಿಂಗ್ ಶುಭೋದಯ ಕರ್ನಾಟಕ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಇಂದಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಹಾಲುಂಡ ತವರು ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿದ್ರಿ, ನನಗೆ ತುಂಬ ಇಷ್ಟ ಆಯಿತು ಅಂತೇಳಿ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಹೇಳ್ತಾರೆ. ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದ ಶ್ರೀಶೈಲ ಆದಿತ್ಯ ಶಿವಲೀಲಾತೇಲಿ ಮತ್ತು ಮನೆಯವರ ಸಂದೇಶ, ಭಗವಂತನ ಸೇವೆಯನ್ನು ಭಕ್ತಿ ಮೂಲಕ ಮಾಡಲು ಸಾಧ್ಯ ಎಂಬ ವಿಚಾರಧಾರಿಯನ್ನು ಭಕ್ತಿಗೀತೆಗಳ ಜೊತೆ ಮನಮುಟ್ಟುವ ಹಾಗೆ ಅರ್ಥಪೂರ್ಣವಾಗಿ ತಿಳಿಸಿದ್ರಿ, ನಿಲಯಕ್ಕೆ ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ವರಲಕ್ಷ್ಮಿ ಮೋಹನ ಹೆಸರುಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ಇಷ್ಟ ಆಯ್ತಂತೆ. ಬಸಯ್ಯ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಎಕ್ಸಲೆಂಟ್ ಸೆಲೆಕ್ಷನ್ ಸಾಂಗ್ಸಿನ ನಾದೋಪಾಸನೆ ತುಂಬ ಖುಷಿಯಾಯಿತು ಅಂಥೇಳಿ, ಹಾಗೆ ಕನ್ನಡ ರತ್ನ ಭಂಡಾರ ಮಾತ್ರ ತುಂಬ ಚೆನ್ನಾಗಿತ್ತು ಸರ್ ಅಂತೇಳಿ ಹೇಳ್ತಾ ಇದ್ದಾರೆ. SR ಭಟ್ ವಿಜಯ ಬ್ಯಾಂಕ್ ಲೇಔಟ್ ಬೆಂಗಳೂರಿನಿಂದ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಟಿ ಸುನಂದಮ್ಮ ಅವರ ಸಂದರ್ಶನ ಸ್ವಾರಸ್ಯಕರವಾಗಿತ್ತು ಅಂಥೇಳಿ ರಾಘವನ್ ಹೇಳ್ತಾ ಇದ್ದಾರೆ. ನೆಲ ರಾಮಮೂರ್ತಿ ವಿಜಯನಗರದಿಂದ ಹೇಳ್ತಾ ಇದ್ದಾರೆ, ನಮ್ಮ ಬಂಧು ಜೊತೆಗೆ ಖ್ಯಾತ ಹಾಸ್ಯ ಸಾಹಿತ್ಯ ಪ್ರವರ್ತಕರು ಬರಹಗಾರ್ತಿ ಟಿ ಸುನಂದಮ್ಮ ಅವರ ಮಾತುಗಳು, ಅವರ ಬಾಲ್ಯದ ನೆನಪುಗಳು, ವಿದ್ಯಾಭ್ಯಾಸ ಕುರಿತಂತೆ ಅವರ ಮಾತುಗಳು ತುಂಬ ಖುಷಿ ಕೊಡ್ತು, ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ವಿಜಯಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಹಳಿಯೂರು ಕಾಕನಕೋಟೆಯಿಂದ ಹೇಳ್ತಾ ಇದ್ದಾರೆ, ಆಕಾಶವಾಣಿ ಎಲ್ಲ ಸಿಬ್ಬಂದಿಗಳಿಗೂ ಬೆಳಗಿನ ಶುಭೋದಯಗಳು, ಭಾವಗೀತೆಗಳು ತುಂಬ ಅದ್ಭುತವಾಗಿ ಮೂಡಿಬಂತು, ಧನ್ಯವಾದಗಳು ಅಂಥೇಳಿ ಹೇಳಿದರೆ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಸಂದೇಶವನ್ನು ಕಳಿಸಿ, ಉತ್ತಮವಾದ ಸುಮಧುರವಾದ ಭಾವಗೀತೆಗಳನ್ನು ಪ್ರಸಾರ ಮಾಡಿದಿರಿ, ಮನಸ್ಸಿಗೆ ಖುಷಿಯಾಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಅರುಣಾ ಮೈತ್ರಿ ಜೆಸಿ ನಗರದಿಂದ ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮದ ಮಾಹಿತಿ ಹಾಗೂ ಭಾವಗೀತೆಗಳಂತೂ ತುಂಬಾ ಖುಷಿ ಕೊಡ್ತು ಅಂತಾರೆ. ಸುರೇಶ್ ಬಾಬು KB ಕದಲೂರು ಮದ್ದೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಪುಷ್ಪ ಶಾನುಭೋಗರ್ ಗದಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಪ್ರೇಮಲತಾ ವಜ್ರ ದ್ಯುತಿ ಬಿದರಹಳ್ಳಿಯಿಂದ ಹೇಳ್ತಾರೆ, ಇವತ್ತು ತುಂಬ ಸಂತೋಷ ಆಯಿತು, ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂಥೇಳಿ. ತಿಪ್ಪೇಸ್ವಾಮಿ ಆಲೂರು ಕೂಡ್ಲಿಗೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಾಮರಾಜನಗರ ತಾಲೂಕು ಕೆಬ್ಬೆಪುರ ಗ್ರಾಮದ ಮಂಜುನಾಥ್ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ಇಳಕಲ್ ತಾಲೂಕು ಖಂಡಗಾಲ್ ಗ್ರಾಮದ ಶ್ಯಾಮಮೂರ್ತಿ ಕೂಡ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತೇಳಿ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಚಿತ್ರಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಒಂದು ಸುಂದರ ಗೀತೆಯೊಂದಿಗೆ

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ಮೃತ್ಯುಂಜಯ ಚಿತ್ರದ ಗೀತೆ ಪ್ರಸಾರವಾಯಿತು. ಮಂಜುಳಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ನೆನಪಿರಲಿ ಚಿತ್ರದ ಗೀತೆ ಒಂದು ಪ್ರಸಾರವಾಗ್ತಾ ಇದೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಧ್ವನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಾಳು.

0: ಹೂವು ಹಣ್ಣು ಚಿತ್ರದ ಗೀತೆ ಪ್ರಸಾರವಾಯಿತು. ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಧ್ವನಿಯಾಗಿದ್ದರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳೊಂದಿಗೆ ಸಾಗ್ತಾ ಇದ್ದೇವೆ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ ನಂದಿತಾ ಮತ್ತು ಅರ್ಚನಾ ಉಡಪ ಅವರ ಧ್ವನಿಯಲ್ಲಿದೆ. ಬೇಲೂರು ರಾಮಮೂರ್ತಿ ಅವರ ಸಾಹಿತ್ಯ ಇದು, ರವಿರಾಜ್ ಅವರ ಸಂಗೀತವಿದೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ 102.9 FM ಶುಭೋದಯ ಕರ್ನಾಟಕ ಕಾರ್ಯಕ್ರಮ.

ಈ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮೊಂದಿಗೆ ಇದ್ದಿದ್ದು ನಿಮ್ಮ ಬಾನಲಿ ಮಿತ್ರ ಸುಬ್ರಹ್ಮಣ್ಯ. ಕಾರ್ಯಕ್ರಮವನ್ನು ಕೇಳಿದ ಸಂದೇಶವನ್ನು ರವಾನಿಸಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ. ನಮಸ್ಕಾರ.

ಸಮಯ ಆಗಿದೆ ಸರಿಯಾಗಿ 9:20. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷ ಅಂತ ಹೇಳಿದ್ರೆ ರಾಷ್ಟ್ರೀಯ ಕೈಮಗ್ಗ ದಿನ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. ಅದರ ಕುರಿತಾದ ಒಂದಿಷ್ಟು ಮಾತು ಮಾಹಿತಿಯೊಂದಿಗೆ ಸಾಗುವ ಈ ಸಮಯದಲ್ಲಿ

0: ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಕೈಮಗ ದಿನ. ಆ ವಿಚಾರವಾಗಿ ನಮ್ಮೊಂದಿಗೆ ಇವತ್ತು ಇದ್ದಾರೆ ಕರ್ನಾಟಕ ಸರ್ಕಾರ ಕೈಮಗ ಹಾಗೂ ಜವಳಿ ಇಲಾಖೆಯ ಅಪರ ನಿರ್ದೇಶಕರಾದಂತಹ ಶ್ರೀ ಬಿ ಶ್ರೀಧರ ನಾಯಕ್ ಅವರು. ನಮಸ್ಕಾರ ಶ್ರೀಧರ ನಾಯಕ್ ಅವರಿಗೆ. ಹಲೋ ಹಲೋ,
1: ನಮಸ್ಕಾರ
0: ಶ್ರೀಧರ ನಾಯಕ್ ಅವರಿಗೆ.
1: ನಮಸ್ಕಾರ.
0: ಇವತ್ತು ಇವತ್ತು ನಿಮ್ಮದೇ ಇಲಾಖೆಯ ಹಬ್ಬ ಹೌದಾ?
1: ಕೈಮಗ್ಗ ದಿನಾಚರಣೆ ಅಂತೇಳಿ ಮಾಡ್ತಾ
0: ಹೌದು. ಇದು ಏನಂತ ಹೇಳಿದ್ರೆ, ಶ್ರೀಧರ ನಾಯಕ್ ಅವರೇ, ಇವತ್ತು ಒಂದು ಸ್ವದೇಶಿ ಜಾಗೃತಿಯ ಪರಿಕಲ್ಪನೆಗೆ ನಾಂದಿ ಹಾಡಿದ ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ? ಅಂತ ಹೇಳಿದ್ರೆ, ಒಂದು ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸೋದ್ರಲ್ಲಿ ಈ ಕೈಮಗ್ಗ ತುಂಬಾ ಶ್ರಮವನ್ನ ಕೊಟ್ಟಿದೆ, ದೇಶಕ್ಕೆ ಕೊಡುಗೆಯನ್ನ ನೀಡಿದೆ ಅಲ್ವಾ? ಮತ್ತೆ ಇದಕ್ಕಿಂತ ಮುಂದುವರೆದು ಹೇಳೋದಾದ್ರೆ, ಒಂದು ಸ್ಥಳೀಯ ಆರ್ಥಿಕತೆಯಲ್ಲಿ, ನಮ್ಮ ಗ್ರಾಮೀಣ ಭಾಗದ ಆರ್ಥಿಕತೆಯಲ್ಲಿ ಆ ಒಂದು ಶಕ್ತಿಯನ್ನು ತುಂಬೋದಕ್ಕೆ ಆ ಒಂದು ಶ್ರಮಿಕ ವರ್ಗಕ್ಕೆ ಇವತ್ತು ಊರುಗೋಲಾಗಿ ನಿಂತಿದೆ ನಮ್ಮ ನೇಕಾರ ವರ್ಗ. ನಮ್ಮ ನೇಕಾರ ಬಂಧುಗಳಿಗೆಲ್ಲ ಇವತ್ತಿನ ಶುಭಾಶಯಗಳನ್ನ ತಿಳಿಸೋಣವೇ? ಒಂಥರ ವಿಶೇಷವಾದ ದಿನ ಅಲ್ವಾ? ನಮ್ಮ ಹೆಮ್ಮೆಯ ಸ್ವತಂತ್ರ ಧ್ವಜದಿಂದ ಹಿಡಿದು, ನಮ್ಮ ಭಾರತದ ಧ್ವಜದಿಂದ ಹಿಡಿದು,
1: ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡಿ ಸ್ವದೇಶಿ ವಸ್ತುಗಳನ್ನ ಮಾಡಬೇಕಂತ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮ ಪ್ರಾರಂಭವಾಯ್ತು ಸರ್. 1905 ಚಳವಳಿ ಆಯ್ತು ಸರ್. ಅವಾಗ ಬ್ರಿಟಿಷರ ಕಾಲದಲ್ಲಿ ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡಬೇಕು, ನಮ್ಮ ಸ್ವದೇಶಿ ವಸ್ತುಗಳನ್ನ ನಮ್ದೇ ಆದ ಉತ್ಪಾದನೆ ಮಾಡಿ ಅದಕ್ಕೆ ಮಾರ್ಕೆಟ್ ಸಿಗ್ಬೇಕಂತ ಉದ್ದೇಶದಿಂದ ಅವತ್ತಿಂದ ಅದು ಸ್ವದೇಶಿ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತಲ್ಲ, ಆ ಉದ್ದೇಶಕ್ಕೋಸ್ಕರ 2015 ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಘೋಷಣೆ ಮಾಡಲಾಯ್ತು ಸರ್. ಇದು
0: ಏನು ಇವತ್ತು ರಾಷ್ಟ್ರೀಯ ಕೈಮಗ್ಗ ದಿನ,
1: ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಆಚರಣೆ ಮಾಡ್ಬೇಕಂತ ಘೋಷಣೆ ಮಾಡಲಾಯ್ತು 2015 ಪಾರ್ಲಿಮೆಂಟ್ ಅಲ್ಲಿ. ಆ ದಿನದಿಂದ ಎಲ್ಲಾ ರಾಜ್ಯಗಳಲ್ಲಿ ಅದು ನಮ್ಮ ರಾಜ್ಯ ಸೇರಿ ಎಲ್ಲ ರಾಜ್ಯ ಆಚರಣೆ ಮಾಡ್ತಿದ್ವಿ ಸರ್. ಅದರಂತೆ ನಮ್ಮ ರಾಜ್ಯದ ಕೂಡ ಇವತ್ತಿನ ದಿನ ಮಾಡ್ತಿದ್ವಿ, ಪ್ರತಿ ವರ್ಷನೂ ಮಾಡ್ತೀವಿ ಸರ್. ಈ ದಿನ ಸಂಭ್ರಮ ಜೊತೆಗೆ ನಾವು ಕೈಮಗ್ಗ ನೇಕಾರರಿಗೆ ಸನ್ಮಾನ ಕೂಡ ಮಾಡ್ತಿದೀವಿ.
0: ಕಬೀರ್ ಪ್ರಶಸ್ತಿ
1: ಅದು ಗವರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾರೆ ಸರ್. ನಮ್ಮಲ್ಲಿ ಹತ್ತಿ ಅಂತ ಬರೋದು, ಹತ್ತಿ ರೇಷ್ಮೆ ಹಾಗೂ ಉಣ್ಣೆ, ಇದ್ರಲ್ಲಿ ಯಾರು ನೈಪುಣ್ಯತೆ ಹೊಂದಿರ್ತಾರೋ, ಟೆಕ್ನಿಕಲ್ ಯಾರು ಡಿಸೈನ್ಸ್ ಹೊಸ ಹೊಸ ಡಿಸೈನ್ಸ್ ಮಾಡಿರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡಿ ಮೂರು ವಿಭಾಗದಲ್ಲಿ ಕ್ಯಾಶ್ ಪ್ರೈಸ್ ಅಂತ ಕೊಡ್ತೀವಿ ಸರ್. ಫಸ್ಟ್ ಪ್ರೈಸ್ 25,000 ಕೊಡ್ತೀವಿ, ಸೆಕೆಂಡ್ ಪ್ರೈಸ್ 20,000.
0: ಇದು ಕರ್ನಾಟಕ ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥದ್ದು?
1: ಕರ್ನಾಟಕ ಸರ್ಕಾರ ವತಿಯಿಂದ ಸರ್. ಇದರಲ್ಲಿ ಸೆಲೆಕ್ಟ್ ಆದ್ರೆ ಏನಾದ್ರೂ 60 ಮೇಲ್ಪಟ್ಟ ಆದ್ರೆ ಅದು ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅವರು ಇರುತ್ತೆ ಸರ್, ಅವರು ಸ್ಟೈಪನ್ ಕೂಡ ಕೊಡ್ತಾರೆ ಸರ್.
0: ನಿರ್ದೇಶಕರೇ, ಒಂದು ವಿಚಾರದತ್ತ ನಾವು ಗಮನ ಹರಿಸೋಣ. ಈ ಒಂದು ಹಬ್ಬ ಹುಣ್ಣಿಮೆ ಅಂತ ಹೇಳಿದ್ರೆ ನಾವು ಹೊಸ ಬಟ್ಟೆ ತೊಟ್ಕೊಂಡು ಹಬ್ಬವನ್ನ ಆಚರಿಸ್ತೇವೆ ಅಲ್ವಾ? ಈ ನಮ್ಮ ಮೈ ಮೇಲೆ ಹೊಸ ಬಟ್ಟೆಯನ್ನ ಹಾಕೋದಕ್ಕೆ ಅವರೆಷ್ಟು ಕೈಯನ್ನ ಕೊಳೆ ಮಾಡ್ಕೋತಾರಲ್ವಾ?
1: ಬಹಳ ಶ್ರಮ ಇದೆ ಸರ್. ಒಂದು ಕುಟುಂಬ ಅದು, ಒಂದು ಒಬ್ಬರಲ್ಲ
0: ಅಲ್ವಾ.
1: ಈಗ ನಾವು ಬೇರೆ ಕೈಗಾರಿಕೆ ಅಂತ ತಗೊಂಡ ಸರ್, ಒಬ್ಬರು ಕೆಲಸ ಮಾಡ್ತಾರೆ ಸರ್. ಇಲ್ಲಿ ನಮ್ಮ ಕೈಮಗ್ಗ ಅಂತ ಬಂದಾಗ ಸರ್, ಅವರು ಅವ್ರ ವೈಫು ಮಕ್ಕಳು ಎಲ್ಲ ಸೇರಿ ಮಾಡಂತ ಕಸುಬ್ ಸರ್ ಇದು. ಇದು ಒನ್ಲಿ ನಾವು ಕಾಯಕ ಅಂತ ತಿಳ್ಕೊಳಂಗಿಲ್ಲ, ಒಂಥರ ಸಂಸ್ಕೃತಿ ಅಂತ ತಿಳ್ಕೊಬೇಕಾಗುತ್ತೆ.
0: ಇದೊಂದು ತಪಸ್ಸು.
1: ಎಸ್ ಸರ್ ಯಾಕಂದ್ರೆ ಹೌದು ಸರ್, ಬಹಳ ಶ್ರಮ ಇದೆ ಸರ್. ಇದರಲ್ಲಿ ನಾವು ಖರೀದಿ ಮಾಡುವಾಗ ಈಜೆ ತಗೊಂಡ್ಬಿಡ್ತೀವಿ ಸರ್, ಆದ್ರೆ ಹಿಂದೆ ಎಷ್ಟು ಶ್ರಮ ಇದೆ ಅಂತೇಳಿ ಗೊತ್ತಾಗೋದು ಬಹಳ ಕಷ್ಟ ಇದೆ
0: ಅಲ್ವಾ? ನಾವೊಂದು ಬಟ್ಟೆಯನ್ನ ಇನ್ನೇನು ಗೌರಿ ಗಣೇಶ ಹಬ್ಬ ಬಂತು, ಶ್ರಾವಣ ಅಂತ ಹೇಳಿದ್ರೆ ಹಬ್ಬದ ಸಂಭ್ರಮ ಶುರುವಾಗುತ್ತೆ. ಒಂದು ನಿರ್ಧಾರವನ್ನ ನಮ್ಮ ಎಲ್ಲ ಜನಗಳು ಮಾಡಬಹುದಾ? ಈ ವರ್ಷದಿಂದ ಆರಂಭಗೊಂಡು ಇನ್ಯಾವುದೇ ಹಬ್ಬ ಬಂದ್ರೂ ನಾವು ಕೈಮಗ್ಗದ ಬಟ್ಟೆಗಳನ್ನೇ ತಗೋತೀವಿ ಅಂತ ಹೇಳಿ.
1: ಖಂಡಿತ ಒಂದು ಮಾಡ್ಬಿಟ್ರೆ ಸರ್, ನಮ್ ನೇಕಾರ ಬಹಳ ಇದಾಗುತ್ತೆ ಸರ್, ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ.
0: ಯಾಕೆ ಅಂತ ಹೇಳಿದ್ರೆ ನೋಡಿ ನಿರ್ದೇಶಕರೇ, ನಮ್ಮ ಮೈ ಮೇಲೆ ಹಬ್ಬದಲ್ಲಿ ಬಟ್ಟೆಯನ್ನ ಹಾಕಿ ನಾವು ಸಂತೋಷ ಪಡೋದನ್ನ ನೋಡ್ತಾರೆ, ಅವರು ಸಂತೋಷ ಪಡ್ತಾರೆ.
1: ಹೌದು ಸರ್, ಖಂಡಿತ ಸರ್.
0: ಈಗ ಅವರು ಬಹಳ ಸಂತೋಷವಾಗಬೇಕು ಅಂತ ಹೇಳಿದ್ರೆ ನಾವು ಪ್ರತಿಜ್ಞೆಯನ್ನ ಮಾಡಬೇಕು, ಇನ್ನು ಯಾವುದೇ ಹಬ್ಬವಾಗ್ಲಿ ಶುಭ ಸಂತೋಷ ಸಡಗರವಾಗ್ಲಿ ನಾವು ಕೈಮಗ್ಗದ ಬಟ್ಟೆಗಳನ್ನೇ ಖರೀದಿಸ್ತೀವಿ ಅಂತ ಹೇಳಿ. ಅವತ್ತು 1905 ಏನು ನಾಂದಿಯನ್ನ ಹಾಡಿದಂತಹ ಸ್ವದೇಶಿ ಆಂದೋಲನಕ್ಕೆ ಇವತ್ತು ನಿಜವಾದ ಅರ್ಥವನ್ನು ಬರುತ್ತೆ.
1: ಹೌದು, ಖಂಡಿತ ಹೇಳಿದ ಸತ್ಯ ಸರ್. ಯಾಕಂದ್ರೆ ಹಬ್ಬ ಹರಿದಿನಗಳಲ್ಲಿ ಅಷ್ಟಾದ್ರೂ ಖರೀದಿ ಮಾಡಿಬಿಟ್ರೆ, ನಮ್ಗೆ ನೇಕಾರ ಬಟ್ಟೆಗಳನ್ನ ಖರೀದಿ ಮಾಡಿದ್ರೆ ಅವ್ರು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಸರ್. ಕೈಮಗ್ಗ ಬಟ್ಟೆಗಳನ್ನ ಖರೀದಿಸಿ ನೇಕಾರ ಪ್ರೋತ್ಸಾಹ ಮಾಡ್ಬೇಕಾಗಿ ಸರ್, ನಾವು ಪ್ರೋತ್ಸಾಹ ಮಾಡ್ಬೇಕಾಗಿದೆ ಈಗ.
0: ಯಾಕೆ ಅಂದ್ರೆ ಅವರು ನಮ್ಮ ನೇಕಾರ ಬಂಧುಗಳು
1: ಉಳಿಸ್ಬೇಕಂತ ಉಳಿಸುವಂತ ಆಗ್ಬೇಕು ಸರ್ ಅದು, ಯಾಕಂದ್ರೆ ಕಡಿಮೆ ಆಗ್ತಿದ್ದಾರೆ,
0: ಕಡಿಮೆ ಆಗ್ತಾ ಇದ್ದಾರೆ,
1: ಯಾಕಂದ್ರೆ ಅವರಿಗೆ ಸರಿಯಾದ ಕೂಲಿ ಸಿಗ್ತಾ ಇಲ್ಲ, ಕಾಂಪಿಟೇಷನ್ ಇದೆ ಪವರ್ ಲೂಮ್ಸ್ ಮಿಲ್ ಸೆಕ್ಟರ್ಗಳಿಂದ. ಆಮೇಲೆ ಅವ್ರ ಮಕ್ಕಳು ಅದನ್ನ ಮುಂದುವರ್ಸಕ ಇಷ್ಟ ಪಡ್ತಾ ಇಲ್ಲ. ಈ ಇದು ವರ್ಕ್ ಅಂತಲ್ಲ ಸರ್, ಕಲೆ ಅಂತ ತಿಳ್ಕೊಂಡು ನಾವು ಉಳಿಸ್ಬೇಕಾಗಿದೆ. ಇದು ಸಂಸ್ಕೃತಿ ಸರ್, ನಮ್ ಸಂಸ್ಕೃತಿ ಕೂಡ ಇದ್ರ ಅಡಗಿದೆ. ಅದನ್ನ ನಾವು ಕೈಮಗ್ಗ ಬಟ್ಟೆಗಳನ್ನ ಖರೀದಿ ಮಾಡೋ ಮೂಲಕ ಅವ್ರನ್ನ ಪ್ರೋತ್ಸಾಹಿಸಿದ್ರೆ ಅದು ಉಳಿತು ಸರ್, ಮುಂದಿನ ಪೀಳಿಗೆ ಉಳಿಸ್ಬೇಕಾಗಿದೆ ಸರ್ ನಾವೆಲ್ಲ ಸೇರಿ.

0: ನಿರ್ದೇಶಕರೇ, ಒಂದು ದಿನಮಾನಗಳಲ್ಲಿ ಇತ್ತು ಕೈಮಗ್ಗ ಅಂತ ಹೇಳಿ, ಎಲ್ಲಿ ಲಾಳ ಅಂತ ಹೇಳಿ ಕಟ್ತಾ ಇದ್ರು ಅಲ್ವಾ? ಆ ಒಂದು ದಿನಮಾನಗಳಿಂದ ಇವತ್ತು ಪವರ್ ಲೂಮ್ಸ್ ವರ್ಗು ನಾವು ಬಂದ್ಬಿಟ್ಟಿದೀವಿ. ಬಹಳ ಇದಾಗಿದೆ. ಆದರೂ ಕೂಡ ನೇಕಾರ ಬಂಧುಗಳ ಜೀವನ ಯಾಕೆ ಎಲ್ಲೋ ಒಂದ್ ಕಡೆ ಎಡುತ್ತಾ ತೊಡರುತ್ತಾ ಸಾಗ್ತಾ ಇದೆ? ಏನಾರು ಇದಕ್ಕೆ ನಿಮ್ಮಲ್ಲಿ, ನಿಮ್ಮ ಇಲಾಖೆಯಲ್ಲಿ ಇದಕ್ಕೆ ಏನಾರು ಒಂದು ಗುರುತನ್ನ ಮಾಡಿದೀರಾ, ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿ?
1: ಸರ್, ಅದಕ್ಕೆ ನಾವು ಬಹಳಷ್ಟು ಸ್ಕೀಮ್ ಕೂಡ ಮಾಡ್ತಿದ್ದೀವಿ ಸರ್. ಅಲ್ಲಿ ಏನಾಗಿದೆ ಸರ್, ಒಂದು ಕಾಂಪಿಟೇಷನ್ ಏನಿದೆ ಸರ್, ನಮ್ಮ ಜನಗಳು ಏನಾಗಿದೆ ಸರ್, ಚೀಪ್ ಆಗಿ ತಗೊಳ್ಳೋದು ನೋಡ್ತಾರೆ ಸರ್. ಮಿಲ್ ರೇಟಲ್ಲಿ, ಮಿಲ್ ಸೆಕ್ಟರ್ ಅಂತ ಬಂದಂತ ಏನು ನಮ್ಮ ಹ್ಯಾಂಡ್ ಬಟ್ಟೆ ಇರ್ತಾವಲ್ಲ ಸರ್,
0: ಬೃಹತ್ ಉದ್ಯಮಿಗಳ ಮೂಲಕ
1: ಅತ್ಯ ಹೌದು. ಆಮೇಲೆ ಪವರ್ ಲೂಮ್ಸ್ ಬಂದಿದೆ, ಈ ಅದರಲ್ಲಿ ವಿವಿಧ ನಮೂನೆ ಬಂದ್ಬಿಟ್ಟವ ಸರ್. ಈಗ ಅದರಲ್ಲಿ ಕೂಡ ಈ ಟೆಕ್ನಾಲಜಿ ಇದಾಗಿ ಏರ್ ಜೆಟ್, ವಾಟರ್ ಜೆಟ್, ರಿಪೇರ್ ಲೂಮ್ಸ್ ಅಂತೇಳಿ ಈ ನಮ್ಮ ಕೈಮಗ ನೇಕಾರ ಕೂಡ ಅದನ್ನ ಕೂಡ ಅಳವಡಿಸ್ಕೊಂಡ್ರೆ ಸರ್, ಇದನ್ನ ಬಿಟ್ಬಿಟ್ಟಿದ್ರೆ ಲಾಭ ಇಲ್ಲ ಅಂತೇಳಿ ಸ್ವಿಚ್ ಔಟ್ ಪವರ್ ಲೂಮ್ಸ್, ಅದರ ಪವರ್ ಲೂಮ್ಸ್ ಎಲ್ಲ ಹೋಗ್ತಿದ್ದಾರೆ. ಹಿಂಗಾಗಿ ಈಗ ಇದ್ದಾರೆ ಏನು ಸರ್, ಅದನ್ನ ಅವ್ರ ಮಾನಕ್ ಆಗ್ತಿಲ್ಲ, ಅವ್ರಿಗೆ ಎಕನಾಮಿಕ್ ಸ್ಟ್ರಾಂಗ್ ಇಲ್ಲ ಅಂತೇಳಿ ಅವ್ರು ಇದನ್ನ ಮುಂದುವರ್ಸಲು ಹೋಗ್ತಿದ್ದಾರೆ. ಅವ್ರು ಅದನ್ನ ಉಳಿಸ್ಕೊಳಕೋಸ್ಕರನೇ ಸರ್ಕಾರ ಸಾಕಷ್ಟು ಸ್ಕೀಮ್ ಮಾಡಿದೆ ಸರ್. ಈಗ ನಾವು ಈಗ ನೇಕಾರ ಸಮ್ಮಾನ ಅಂತ ಕೊಡ್ತೀವಿ ಸರ್, 32,000 ಜನ ನೇಕಾರ ನಮ್ಮ ಸ್ಟೇಟ್ ಅಲ್ಲಿ ಇದಾರೆ, ಪ್ರತಿ ವರ್ಷ 5,000 ರೂಪಾಯಿ ಅಂತೇಳಿ ಕೊಡ್ತೀವಿ ಸರ್ ಆ ಸ್ಕೀಮು. ಆಮೇಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಿದೀವಿ ಅವ್ರಿಗೆ, ಅವ್ರ ಮಕ್ಕಳುಗಳಿಗೆ. ಆಮೇಲೆ ಅವರು ಕೆಲವು ನೇಕಾರ ಸಂಘದ ಮೂಲಕ ಕೆಲಸ ಮಾಡ್ತಾರೆ ಸರ್ ನಮ್ಮ ನೇಕಾರರು. ಈಗೇನಾಗಿ ಬಟ್ಟೆ ಅವ್ರು ಖರೀದಿ ಮಾಡಕ್ ಹೋದಾಗ ಕಾಸ್ಟ್ಲಿ ಅಂತ ಅಂದಾಗ 20% ರಿಬೇಟ್ ಅಲ್ಲಿ ಕೊಡ್ತಾರೆ ಅವ್ರು ಕಸ್ಟಮರ್ಸ್ಗೆ. ಆ 20% ನಾವು ರಿಯಂಬರ್ಸ್ ಮಾಡ್ತೀವಿ ಸರ್. ಒಂದು 90 ಕೋಆಪರೇಟಿವ್ ಸೊಸೈಟೀಸ್ ಅದನ್ನ ಅವೈಲ್ ಮಾಡ್ತಾರೆ ಆ ಪ್ರೋಗ್ರಾಮು. ಆಮೇಲೆ ಕಚ್ಚಾ ಮಾಲ್ ಖರೀದಿ ಮಾಡ್ತಾರೆ ದಾರ, ಅದು ಕೂಡ ಒಂದು ಪರ್ ಕೆಜಿ 15 ರೂಪೀಸ್ ಅಂತ ಕೊಡ್ತೀವಿ.
0: ಈ ನೇಕಾರಿಕೆನಲ್ಲಿ ಈಗ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಒಂದು ಹಣಕಾಸಿನ ಮುಗ್ಗಟ್ಟಿರ್ಬೋದು, ಈ ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಆರ್ಥಿಕ ಸಹಾಯ ಇಲಾಖೆ ಕಡೆಯಿಂದ ಏನಾದ್ರು ಇದೆಯಾ
1: ಸರ್? ಅವರು ಕೋಆಪರೇಟಿವ್ ಸೊಸೈಟಿ ಮೂಲಕ ವರ್ಕಿಂಗ್ ಕ್ಯಾಪಿಟಲ್ ಏನ್ ಹೇಳಿದ್ರೆ ಸರ್, ಕಚ್ಚಾ ಮಾಲ್ ಖರೀದಿ ಮಾಡಕ್ಕೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ರೆ ನಾವು 0% ಅಲ್ಲಿ ಸರ್, ಅವ್ರು ಏನು 10% ಬಡ್ಡಿ ಇರುತ್ತಲ್ಲ ಅದನ್ನ ನಾವೇ ರಿಯಂಬರ್ಸ್ ಮಾಡ್ತೀವಿ ಸರ್.
0: ಸರ್ಕಾರನೇ ಆ ಬ್ಯಾಂಕಿಗೆ ಭರಿಸುತ್ತೆ.
1: ಬಡ್ಡಿ ಬಡ್ಡಿ ಬಡ್ಡಿ ನಾವೇ ಇದು ಮಾಡ್ತೀವಿ ಸರ್. ಆಮೇಲೆ 2 ಲ್ಯಾಕ್ಸ್ ಟು 5 ಲ್ಯಾಕ್ಸ್ ಇದೆಯಲ್ಲ ಸರ್, ಅದು ಅದನ್ನ 9% ಒಳಗೆ ಕೊಡ್ತೀವಿ ಸರ್ ಅವ್ರಿಗೆ. ಆಮೇಲೆ ವಾಣಿಜ್ಯ ಬ್ಯಾಂಕ್ ಗಳಲ್ಲಿ ಅವ್ರು ತಗೊಂಡ್ರೆ ಕೂಡ ಅಲ್ಲಿ 8% ರಿಯಂಬರ್ಸ್ ಮಾಡ್ತೀವಿ ಸರ್.
0: ನೋಡಿ, ಹಗಲಿರುಳು ಕಷ್ಟಪಟ್ಟು ಸುಂದರವಾದ ಬಟ್ಟೆಗಳನ್ನ ನೇಯ್ದು ಆ ನೇಕಾರ ಬಂಧುಗಳು ನಮಗೆ ಕೊಡ್ತಾರೆ, ಅವರ ಶ್ರಮಕ್ಕೆ ನಾವು ಗೌರವವನ್ನು ಸಲ್ಲಿಸಲೇಬೇಕು ಅಲ್ವಾ?
1: ಖಂಡಿತ ಖಂಡಿತ ಸರ್.
0: ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲೇ ತಗೊಂಡ್ರೆ ಗ್ರಾಮೀಣ ಪ್ರದೇಶ ಇರ್ಬೋದು ಅಥವಾ ಅರೆ ಗ್ರಾಮೀಣ ಭಾಗಗಳಲ್ಲೂ ಕೂಡ ಈ ಒಂದು ಕೈಮಗ್ಗ ಕ್ಷೇತ್ರದ ನೇಕಾರರಲ್ಲಿ 72%ಕ್ಕಿಂತ ಹೆಚ್ಚು ಭಾಗ ಮಹಿಳೆಯರೇ ಇರ್ತಾರೆ ಅಲ್ವಾ? ನೋಡಿ ಎಷ್ಟು ಶ್ರಮಗಳು ಇರುತ್ತೆ ಆ ಒಂದು ಬಟ್ಟೆ ನೈಗಿನಲ್ಲಿ ಅಂತ ಹೇಳಿದ್ರೆ, ಇವತ್ತು ಏನೋ ಒಂಥರ ಸುಂದರ ಸಂಭ್ರಮ ದಿನ ಅಂತ ಹೇಳಿದ್ರೆ, ನಾವು ಹಾಕೋ ಪ್ರತಿಯೊಂದು ಬಟ್ಟೆನೂ ಕೂಡ ನಮ್ಮ, ನಾವೇನೋ ಬಟ್ಟೆ ನೋಡಿ ನಾವು ಖುಷಿ ಪಟ್ಬಿಡ್ತೀವಿ, ಅದರ ಹಿಂದೆ ಅರ್ತಕ್ಕಂಥ ಅವರ ಕಷ್ಟ ನಮಗೆ ಅರ್ಥನೇ ಆಗಲ್ಲ ಅಂತ ಹೇಳಿ ಅನ್ಸ್ಬಿಡುತ್ತಲ್ವಾ?
1: ಸತ್ಯ ಸರ್, ಯಾಕಂದ್ರೆ ನಾವ್ ಸುಂದರವಾಗಿ ಕಾಣ್ತೀವಿ ಅಂದ್ರೆ ಬಟ್ಟೆ ಹಾಕೊಂಡಿರ್ತಲ್ಲ ಸರ್, ಆ ಬಟ್ಟೆ ಹಿಂದ್ಗಡೆ ಎಷ್ಟು ಶ್ರಮ ಇದೆ ಅಂತ ಹೇಳೋದು ಸತ್ಯ ಸರ್. ಅದು
0: ಇದು ನನ್ನ ಪ್ರಕಾರ ನಿರ್ದೇಶಕರೇ, ಪ್ರತಿ ಮಕ್ಕಳಿಗೆ ಅವರು ಅದು ಕಾಲೇಜ್ ಹೋಗ್ತಾ ಇರ್ಬೋದು ಅಥವಾ ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇರ್ಬೋದು, ಈ ಪ್ರೈಮರಿ ಸ್ಕೂಲ್ನಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೂ ಈ ಯೂನಿಫಾರ್ಮ್ ಅಂತ ಹೇಳಿ ಮಾಡ್ತಕ್ಕಂಥದ್ದು, ಈ ಒಂದು ಸರ್ಕಾರ ಕೈಮಗ್ಗದ ಯೂನಿಫಾರ್ಮ್ ಅನ್ನ ಏನಕ್ಕೆ ಕೊಡಬಾರ್ದು ಒಂದು ಪ್ರಯತ್ನದಲ್ಲಿ
1: ಸರ್? ಅದಕ್ಕೆ ಮೊದಲಾಗಿ ಕೊಡ್ತಾ ಇದೆ ಸರ್, ಕ್ರಮೇಣ ನೇಕಾರ ಕಡಿಮೆ ಆದ್ರಲ್ಲ ಸರ್, ಏನು ಯೂನಿಫಾರ್ಮ್ ವಿಕಾಸ ಯೋಜನೆ ಇದೆಯಲ್ಲ ಸರ್, ನಮ್ಮ ಸ್ಕೂಲ್ಗಳೇ ಕೊಡ್ತಾರಲ್ಲ ಯೂನಿಫಾರ್ಮ್ಸ್, ಒಂದು ವಿಭಾಗ ನಮಗೆ ಕೊಡ್ತಾರೆ ಸರ್. ಕರ್ನಾಟಕ ಆನಿಮಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದಿದೆ, ಈ ಬೆಳಗಾವಿ ವಿಭಾಗ ಸಂಬಂಧಪಟ್ಟಂತ ಸ್ಕೂಲ್ಗಳಿಗೆ ನಮಗೆ ಆರ್ಡರ್ ಕೊಡ್ತಾ ಸರ್ ಅದು.
0: ಓಕೆ ಓಕೆ ಓಕೆ, ಹಾ ಬೇರೆ ಇದೆಯಾ? ನಿರ್ದೇಶಕರೇ, ಸಾಕಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು. ಇನ್ನೂ ಒಂದು ಗೀತೆಯನ್ನ ನಮ್ಮ ಕೇಳುಗರಿಗೆ ಕೇಳಿಸ್ಬಿಟ್ಟು ಬಂದ್ಬಿಡೋಣ.
1: ಆಯ್ತು.
2: ಹುಟ್ಟ ಸೀರೆ ಕೆಂಪು

0: ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಕೈಮಗ್ಗ ದಿನದ ಪ್ರಯುಕ್ತ ಏಕೆಂತ ಹೇಳಿದ್ರೆ, ಒಂದು ಸ್ವದೇಶಿ ಚಳವಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಸಾಮಾಜಿಕ ಮತ್ತು ದೇಶೀಯ ಜೀವನದ ಸಂಪೂರ್ಣ ವಿನ್ಯಾಸವನ್ನೇ ಬದಲಾಯಿಸಿದಂತಹ ಆಂದೋಲನ ಇದು ಸ್ವದೇಶಿ ಚಳವಳಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಆಗಸ್ಟ್ 7ನೇ ತಾರೀಕು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ನಿಮಿತ್ತವಾಗಿ ಕೈಮಗ್ಗ ಮತ್ತು ಜವಳಿ ಖಾತೆಯ ನಿರ್ದೇಶಕರಾದಂತಹ ಶ್ರೀಧರ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶ್ರೀಧರ್ ನಾಯಕ್ ಒಬ್ಬ ನಿರ್ದೇಶಕರಿಗೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಈಗ ದೇಶಿ ಚಳವಳಿಯಲ್ಲಿ ಪ್ರಮುಖ ಅಂಶ ಅಂತಾಗಿದ್ದು ಸ್ವಾವಲಂಬನೆ ಮತ್ತು ಒಂದು ಆತ್ಮಶಕ್ತಿಗೆ ಒತ್ತು ನೀಡ್ತಕ್ಕಂಥ ಒಂದು ಪರಿಕಲ್ಪನೆ. ಅದರಲ್ಲಿ ರಾಷ್ಟ್ರೀಯ ಘನತೆ ಇತ್ತು, ಗೌರವ ಇತ್ತು, ಆತ್ಮವಿಶ್ವಾಸ, ಈ ಪ್ರತಿಪಾದನೆಗಳೊಂದಿಗೆ ಆರ್ಥಿಕ ಕ್ಷೇತ್ರದಲ್ಲಿ ಮತ್ತೆ ಈ ಒಂದು ಗುಡಿ ಕೈಗಾರಿಕೆಯಲ್ಲಿ ಈ ಜವಳಿ ಉದ್ಯಮ ಅತ್ಯಂತ ಶ್ರೇಷ್ಠವಾದಂಥದ್ದು. ನನ್ನ ಏಕೆಂದರೆ ಒಂದು ಪ್ರಾಕಾರದಲ್ಲಿ ಸ್ವದೇಶಿ ಚಳವಳಿಗೆ ಅತ್ಯಂತ ಮಹತ್ವದ ಶಕ್ತಿಯಾಗಿ ನಿಂತಿದ್ದೇ ಕೈಮಗ್ಗ ಅಲ್ವಾ? ಇವತ್ತು ನಮ್ಮ ಕರ್ನಾಟಕದಲ್ಲಿ, ಕರ್ನಾಟಕನೇ ನಾವು ಅಂಕಿಅಂಶಗಳನ್ನು ತಗೊಳ್ತಾ ಹೋದರೆ, ಎಷ್ಟು ಕೈಮಗ್ಗಗಳು ನಮ್ಮ ಕರ್ನಾಟಕದಲ್ಲಿ ಇವತ್ತು ಜೀವಂತವಾಗಿದೆ ನಿರ್ದೇಶಕರೇ?
1: ಸರ್, ಈಗ ನಮ್ಮಲ್ಲಿ 21,000 ಕೈಮಗ್ಗಗಳಿದಾವ್ ಸರ್. ಈಗ 37,000 ಜನ ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಮುಖ್ಯವಾಗಿ ನಮಗೆ ಬಾಗಲಕೋಟೆ, ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಈ ಭಾಗದಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಸರ್. ಇಲ್ಕಲ್ ಸ್ಯಾರೀಸ್, ಟವೆಲ್ಸ್, ಲುಂಗೀಸು, ಬೆಡ್ಶೀಟ್ಸ್. ಉಡುಪಿಯಲ್ಲಿ ಬಹಳ ಇದ್ರು ಸರ್, ಅದು ಕ್ರಮೇಣ ಕಡಿಮೆ ಆಗ್ಬಿಟ್ಟೆ ಸರ್. ಈಗ ಅದೊಂದು 75 ಬಂದ್ಬಿಟ್ಟಿದೆ. ಹಿಂದೆ 1,000 ಲೂಮ್ಸ್ ಇದ್ವು ಅಲ್ಲಿ. ಉಡುಪಿ ಸೀರೆ ಬಹಳ ಫೇಮಸ್ ಸರ್. ಉಡುಪಿ, ಆಮೇಲೆ ಮೊಣಕಾಲ್ಮೂರು, ಇಳಕಲ್ ಸ್ಯಾರಿ, ಗುಳದ ಉಡ್ತಾನ ಅಂತೇಳಿ ಜಿಎ ಟ್ಯಾಕ್ಸ್ ಮಾಡಿದ್ದಾರೆ, ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಅಂತೇಳಿ. ಅವಕ್ಕೆಲ್ಲ ಹಿಸ್ಟ್ರಿ ಇರುತ್ತೆ. 106 ರಾಜ ಮಹಾರಾಜರ ಕಾಲದಲ್ಲೆಲ್ಲ ಅವ್ರು ತಯಾರು ಮಾಡ್ತಿದ್ರು ಅವಕ್ಕೆಲ್ಲ. ಆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಪ್ರಕಾರ ಅವ್ರಿಗೆ ಜಿಎ ಅಂತೇಳಿ ಮಾಡಿ ಸರ್. ಆಮೇಲೆ ಇತ್ತೀಚೆಗೆ ಗಜೇಂದ್ರಗಡದಲ್ಲಿ ಕೂಡ ಪಟ್ಟದ ಅಂಚು ಸ್ಯಾರಿ ಅಂತ, ಅದು ಕೂಡ ಹಳೆಯದು ಸರ್. ಅದು ಕೂಡ ಜಿಎ ನೋಂದಣಿ ಆಗಿ ಸರ್. ಇವಕ್ಕೆಲ್ಲ ಪ್ರಾಮುಖ್ಯತೆ ನಾವು ಇಲಾಖೆಯಿಂದ ಮಾಡ್ತೀವಿ ಸರ್, ಎಲ್ಲ ಸ್ಕೀಮ್ ಮಾಡ್ತಿದೀವಿ. ನೇಕಾರಿಕೆ ಅದ ಸರ್, ಅವ್ರಿಗೆ ಸರಿಯಾದ ವೇಜ ಸಿಗ್ತಾ ಇಲ್ಲ.
0: ಈಗ ಈ ನೇಕಾರಿಕೆನಲ್ಲಿ ಕೈಮಗ್ಗದಲ್ಲಿ ಹೊಸ ಹೊಸ ವಿನ್ಯಾಸಗಳಿಗೆ ತರಬೇತಿ ಏನಾದರೂ ಕೊಡೋ ಸಾಧ್ಯತೆ ಇದೆಯಾ ಸರ್?
1: ತರಬೇತಿ ಕೊಡ್ತಾ ಇದೀವಿ ಅಂದ್ರೆ ಅವ್ರು ಇಂಟ್ರೆಸ್ಟ್ ಕೊಟ್ಟು ಮುಂದೆ ಬರ್ಬೇಕು ಸರ್. ನಾವು ಅವ್ರು ಬಹಳ ಪ್ರಯತ್ನ ಮಾಡ್ತಿದೀವಿ. ಅದಕ್ಕೋಸ್ಕರನೇ ನಮ್ಮಲ್ಲಿ ಕಾವೇರಿ ಹ್ಯಾಂಡ್ಲೂಮ್ಸ್ ಅಂತ ಒಂದು ಇದೆ ಸರ್. ಅವ್ರ ಅಂಡ್ರಲ್ಲಿ ಕೋಆಪರೇಟಿವ್ ಸೊಸೈಟಿ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದೀವಿ. ಆಮೇಲೆ ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅವ್ರ ಅಂಡ್ರಲ್ಲಿ 10,000 ಲೂಮ್ಸ್ ಇದೆ ಸರ್. ಅವ್ರು ಕೂಡ ಹೊಸ ಹೊಸ ಡಿಸೈನ್ ಮಾಡಿ ಪ್ರಯತ್ನ ಅಂತ ಮಾಡ್ತಿದ್ವಿ ಸರ್.
0: ಯಾಕೆ ಅಂತ ಹೇಳಿದ್ರೆ, ಹಿಂದೆ ಒಂದು ಮನೆಯಲ್ಲಿ 5 ಕೈಮಗ್ಗ ಇರ್ತಾ ಇತ್ತು, ಇವತ್ತು 5 ಮನೆಗಳಲ್ಲಿ 1 ಕೈಮಗ್ಗನು ಕಾಣೋದು ತುಂಬಾ ಅದೃಷ್ಟಾನೇ ಸರಿ ಅಂತ ಹೇಳಿ.
1: ಸರ್, 1920 ಏನು ರಾಷ್ಟ್ರೀಯ 4ನೇ ರಾಷ್ಟ್ರೀಯ ಕೈಮಗ್ಗ ಗಣತಿ ಪ್ರಕಾರ 54,000 ಜನ ಇದ್ರು ನಮ್ಮಲ್ಲಿ. ಈಗ 7 ಇಯರ್ಸ್ ಒಳಗೆ ನಮಗೆ 37,000 ಜನ ಆಗಿದ್ದಾರೆ. ಅಂದ್ರೆ ಅವ್ರೇನ್ ಬಿಟ್ಟಿಲ್ಲ ಸರ್, ಪವರ್ ಲೂಮ್ಸ್ ಸ್ವಿಚ್ ಔಟ್ ಆಗ್ತಿದ್ದಾರೆ.
0: ಪವರ್ ಲೂಮ್ಸ್ ಸ್ವಿಚ್ ಔಟ್ ಆಗಿದೆ.
1: ಹೌದು ಸರ್, ಅವ್ರ ಏನಾಗಿದೆ ಅಲ್ಲಿ ಈಜಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಅವ್ರ ಲಾಭದಾಯಕವಾಗಿರುತ್ತೆ ಅದು.

0: ಈ ತರ ಇದು ಯಾಕಂದ್ರೆ ಇವರಿಗೆ ವರ್ಕಿಂಗ್ ಕ್ಯಾಪಿಟಲ್ ತೊಂದರೆ ಆಗುತ್ತೆ. ಅಲ್ಲಿ ಜಾಬ್ ವರ್ಕ್ ಕೊಡ್ತಾರೆ ಕೆಲವು ಪವರ್ ಲೂಮ್ಸ್ ಅಲ್ಲಿ ಸ್ಯಾರೀಸ್ ಎಲ್ಲ ಪಾಲಿಸ್ಟರ್ ಸ್ಯಾರೀಸ್ ಎಲ್ಲ ಮಾಡ್ತಾರೆ ಸರ್ ಅವರು. ಬೆಳಗಾಮು ದೊಡ್ಡಬಳ್ಳಾಪುರ ಎಲ್ಲ ಫೇಮಸ್ ಸರ್ ಅವು.
1: ವಿನ್ಯಾಸಗಳಿಗೆ ಹೋಲಿಸೋದ್ರೆ ಅಂದ್ರೆ ಈ ಡಿಸೈನ್ಸ್ಗಳನ್ನೇ ನೋಡ್ತಾ ಹೋದಾಗ ಒಂದು ಟ್ರೆಡಿಷನಲಿ ಒಂದು ಶ್ರೀಮಂತಿಕೆನ ಕಾಣ್ತಕ್ಕಂಥದ್ದು ಕೈಮಗ್ಗದ ಬಟ್ಟೆಗಳಲ್ಲಿ ಅಲ್ವಾ?
0: ಹೌದು ಸರ್, ಹೌದು
1: ಅಲ್ವಾ
0: ಸರ್? ಏನ್ ತಗೊಂಡ್ರು ನಾವ್ ಎಂತ ಕಾಸ್ಟ್ಲಿ ತಗೊಂಡ್ರೆ ಕೈಮಗ್ಗದ ಬಟ್ಟೆಗೆ ಬೆಲೆ ಇದ್ದಂಗೆ ಯಾವ್ದು ಇಲ್ಲ ಸರ್.
1: ಇಲ್ಲ ಅಲ್ವಾ?
0: ನಮ್ಮ ಮಹಿಳೆಯರಾದ್ರೂ ಕೂಡ ರೇಷ್ಮೆ ಸೀರೆ ಅಂತ ಹೋದಾಗ ಅದು ಕೈಮಗ್ಗದನ್ನ ಆಗಿರ್ಬೇಕು ಸರ್. ಯಾವ ಯಾವ್ದ್ರಲ್ಲಿ ಮಾಡಕ್ ಆಗಲ್ಲ. ನಾವ್ ಏನ್ ಹೊಸ ಡಿಸೈನ್ಸ್ ಮಾಡಿ ರೇಷ್ಮೆ ಸೀರೆಗಳನ್ನ ಬರ್ತಾವಲ್ಲ ಸರ್, ತೋಳ್ತೀವಲ್ಲ, ಅವೆಲ್ಲ ಕೈಮಗ್ಗದಲ್ಲಿ ಆಗ್ಬೇಕು ಸರ್. ಅದು
1: ಅವಾಗ ಅದಕ್ಕೊಂದು ಶ್ರೇಷ್ಠತೆ.
0: ಹೌದೌದು, ಅಲ್ಲ ಪವರ್ ಲೂಮಲ್ಲಿ ಮಾಡಂಗಿಲ್ಲ ಸರ್ ಅದು.
1: ಓಕೆ, ಯಾಕೆ?
0: ಯಾಕೆ ಯಾಕೆ ಪ್ರಕಾರ ಮಾಡುವಾಗಿಲ್ಲ ಸರ್ ಅದು. ಪ್ರಿಸರ್ವೇಷನ್ ಆಕ್ಟ್ ಇದಾಗಿ ಸರ್, ಅದು ಪ್ರಿಸರ್ವೇಷನ್ ಆಕ್ಟ್ ಅಂತ ಆಗಿದೆ. ಕೆಲವೊಂದು 11 ಪ್ರಾಡಕ್ಟ್ ಇದಾವೆ ಸರ್, ಅವನ್ನೆಲ್ಲ ಪವರ್ ಲೂಮಲ್ಲಿ ಮಾಡುವಾಗಿಲ್ಲ.
1: ಓಹೋ, ಅದ್ ಯಾವ್ದು, ಯಾವ್ಯಾವ ವಸ್ತುಗಳು ನಿರ್ದೇಶಕ?
0: ಇದೆ ಸರ್, ಟವಲ್ಸ್, ಬೆಡ್ ಶೀಟ್ಸ್ ಇದಾವೆ ಸರ್ ಇವೆಲ್ಲ. ಆಮೇಲೆ ರೇಷ್ಮೆ ಸೀರೆಗಳು ಹೆಚ್ಚಾಗಿ ಕಾಟನ್ ಹೆಚ್ಚಿಗೆ ಯೂಸ್ ಮಾಡಿದ್ರೆ ಮಾಡಂಗಿಲ್ಲ ಸರ್. ಪಾಲಿಸ್ಟರ್ ಯೂಸ್ ಮಾಡಬಹುದು ಅವ್ರು ಯಾವ್ದಾದ್ರು ತಗೊಂಡು. ಪವರ್ ಲೂಮಲ್ಲಿ ಕಾಟನ್ ಯೂಸ್ ಮಾಡಂಗಿಲ್ಲ ಸರ್, ಡಿಸೈನ್ ವಿತ್ ಡಿಸೈನ್ಸ್ ಕಲರ್ಸ್ ಇದ್ರೆ ಮಾಡಂಗಿಲ್ಲ, ಪ್ಲೇನ್ ಮಾಡಬಹುದು. ಹಿಂಗಾಗಿ ಸ್ವಲ್ಪ ಅವ್ರಿಗೆ ನಮ್ಮ ಹೆಣ್ಮಗೆ ಅವಕಾಶ ಇದೆ ಸರ್ ಬಹಳ ಬೆಳೆಯೋಕೆ. ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಪವರ್ ಲೂಮ್ಸ್ ಅವ್ರಿಗೆ, ಇವೆಲ್ಲ ಮಾಡಂಗಿಲ್ಲ ಅಂತ. ಇಲ್ಲಾಂದ್ರೆ ಅದರಲ್ಲೇ ಮಾಡ್ಬಿಟ್ಟಿದ್ರೆ ಇವೆಲ್ಲ ಪವರ್ ನಮ್ಮ ಹ್ಯಾಂಡ್ಲೂಮ್ಸ್ ಎಲ್ಲ ಹೋಗ್ಬಿಡ್ತೀವಿ ಇಷ್ಟೊತ್ತಿಗೆ. ಹಿಂಗಾಗಿ ನಮ್ಮ ರೇಷ್ಮೆ ಸೀರೆ ಎಲ್ಲ 90% ಹ್ಯಾಂಡ್ಲೂಮ್ ಅಲ್ಲೇ ತಯಾರಾಗುತ್ತೆ.
1: ಓಕೆ, ಬಟ್ ಏನಂತ ಹೇಳಿದ್ರೆ ಈ ಕೈಮಗ್ಗದ ಬಟ್ಟೆಗಳು, ಕೈಮಗ್ಗದ ಬಟ್ಟೆಗಳಿಗೆ ಇರ್ತಕ್ಕಂತಹ ಶ್ರೇಷ್ಠತೆ, ಗುಣಮಟ್ಟ ನಾವು ಬೇರೆ ಬಟ್ಟೆಗಳಲ್ಲಿ ಕಾಣಬಹುದಾ?
0: ಇಲ್ಲ ಸರ್, ಯಾಕಂದ್ರೆ ಇದರಲ್ಲಿ ಆರೋಗ್ಯಕರವಾಗಿರುತ್ತೆ ಸರ್. ಇಲ್ಲಿ ಏನಾಗುತ್ತೆ, ಯೂನಿಫಾರ್ಮಿಟಿ ಇರಲ್ಲ ನಮ್ಮ ಹ್ಯಾಂಡ್ಲೂಮ್ ಅಲ್ಲಿ ಮಾಡಿದಾಗ, ಪೋರ್ಸ್ ಇರುತ್ತೆ, ಗಾಳಿ ಆಡುತ್ತೆ ಚೆನ್ನಾಗಿ, ಹೆಲ್ತಿ ಒಳ್ಳೇದು ಸರ್ ನಮ್ಮ ಹ್ಯಾಂಡ್ಲೂಮ್.
1: ಆರೋಗ್ಯಕ್ಕೆ ಒಳ್ಳೇದು,
0: ಆರೋಗ್ಯ ಬಾರಿ ಒಳ್ಳೇದು ಸರ್.
1: ಬಾರಿ ಒಳ್ಳೇದು. ಈ ಒಂದು ಜಾಗೃತಿ ಈ ನಿಮ್ಮ ಇಲಾಖೆಯಿಂದ ವರ್ಷಪೂರ್ತಿ ಮಾಡ್ತಕ್ಕಂತ ಏನಾದ್ರು ಪ್ರಯತ್ನಗಳಾಗ್ತಾ ಇದೆಯಾ ಸರ್? ಕೈಮಗ್ಗದ ಬಟ್ಟೆಗಳು
0: ನಮ್ ಬೇರೆ ಬೇರೆ ಸ್ಕೀಮ್ ಮಾಡಿದಾಗ ನಾವು ಮಾಡ್ತಾ ಇರ್ತೀವಿ ಸರ್. ಬೇರೆ ಬೇರೆ ಸ್ಕೀಮ್ ಇರ್ತೇವಲ್ಲ ಸರ್ ನಮ್ಮಲ್ಲಿ, ಈಗ ಜಿಲ್ಲಾ ವಲಯ ಇಂಪ್ಲಿಮೆಂಟ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ಆಫೀಸರ್ಸ್, ಅಲ್ಲೆಲ್ಲ ಮಾಡ್ತಾ ಇರ್ತೀವಿ ಕಾರ್ಯಕ್ರಮಗಳು. ಬ್ಯಾಂಕ್ ಬೇರೆ ಬೇರೆ ಸ್ಕೀಮ್ ಇದೆ ಕೂಡ, ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇರ್ತೀವಿ. ತಾವೇ ನಮ್ ಸಜೆಷನ್ ನಮ್ ಕಮಿಷನರ್ ಮಾತಾಡ್ತೀವಿ ಸರ್, ಮಾತಾಡಬೇಕಾ ನೆಕ್ಸ್ಟ್ ಇಯರ್ ಇಂದ ಒಂದು ಜಾಥಾ ಅಂತಾನೆ, ಒನ್ ವೀಕ್ ಸಾಪ್ತಾ ಅಂತಾನೆ ಮಾಡಬಹುದು.
1: ಇದನ್ನೇ ಈ ಒಂದು ವರ್ಷಕ್ಕೆ ಬರೀ ಈ ಇದೆ,
0: ಒನ್ ಡೇ ಮಾಡೋ ಬದಲು.
1: ಹೌದು, ಏನಾಗ್ಬಿಡುತ್ತೆ, ಏನಾಗುತ್ತೆ ಇವತ್ತು ನಮ್ಮ ನೇಕಾರ ಬಂಧುಗಳಿಗೆ ಇವತ್ ನಾವು ಹೇಳ್ತೀವಿ ನಿಮ್ಗೆ ಶುಭಾಶಯ ಅಂತ ಹೇಳ್ತೀವಿ, ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ಯಥಾಸ್ಥಿತಿ ಬೆಳಕರೆದ್ರೆ ಪಾಪ ಅವರು ಅದೇ ಲಾಳ, ಅದೇ ಗಾಳ, ಅದೇ ಜೀವನ, ಅದೇ ನೋವು, ಅದೇ ಅಲ್ವಾ? ಅದಕ್ಕೆ ಒಂದು ಶಕ್ತಿ ಬೇಕು ಅಲ್ವಾ? ಒಂದು ನಮ್ಮ ಪ್ರಭುತ್ವದ ಒಂದು ಶಕ್ತಿ ಅವರಿಗೆ ತುಂಬಿದಾಗ ನಾವು ಇವತ್ತು, ಯಾಕೆಂದ್ರೆ ನಮ್ಮ ಸ್ವದೇಶಿ ಚಳುವಳಿಗೆ ಜೀವವನ್ನೇ ಕೊಟ್ಟಂತಹ ಒಂದು ಉದ್ದಿಮೆ, ಗುಡಿ ಕೈಗಾರಿಕೆಯ ಒಂದು ಶ್ರೀಮಂತ ಉದ್ದಿಮೆ ನೇಕಾರಿಕೆ ಅಲ್ವಾ? ಈಗ ಮಾರುಕಟ್ಟೆದಲ್ಲಿ ಏನಾದ್ರು ಅದು ಪೈಪೋಟಿ ಎದುರಿಸುತ್ತಾ ಸರ್?
0: ಅದಕ್ಕೋಸ್ಕರ 20% ರಿಬೇಟ್ ಅಂತ ಕೊಡ ಸರ್ ಅವರು. ಮಾರ್ಕೆಟ್ ಅಲ್ಲಿ ಪೈಪೋಟಿ ಬಹಳ ಇದೆ ಅವ್ರಿಗೆ. ಯಾಕಂದ್ರೆ ಏನೇ ಸರ್, ಎಕ್ಸಾಂಪಲ್ ಈಗ ಟವೆಲ್ತ್ ನಾವು ತೊಳಕ್ ಹೋದ್ರೆ 100 ರೂಪಾಯಿ ಇದ್ರೆ ಆ 100 ರೂಪಾಯಿ ಯಾರು ತಗೊಳೋದೇ ಇಲ್ಲ. ಅದಕ್ಕ 80 ರೂಪಾಯಿ ಕೊಟ್ರೆ 20% ನಾವು ವಾಪಸ್ ಕೊಡ್ತೀವಿ ಸರ್ ಸರ್ಕಾರದಿಂದ. 20% ರಿಬೇಟ್ ಅಂತ ಮಾಡಿದ್ವಿ ನಾವು. ಒಂದು 6-7 ಕೋಟಿ ಖರ್ಚಾಗುತ್ತೆ ಸರ್ ನಮ್ದು, ಸಹಾಯ ಅಂತ ಕೊಡ್ತಾ ಇದೀವಿ 6-7 CR.
1: ಆಯ್ತು,
0: ಕಾರ್ಯಕ್ರಮ ಹಾಕೊಂಡಿದ್ ಸರ್, ಇನ್ನ ಮುಂದೆ ಕೂಡ ಕಾರ್ಯಕ್ರಮ ಹಾಕೊಳ್ತೀವಿ ಸರ್ ಅವ್ರಿಗೆ.
1: ಇದು ನಿರಂತರವಾಗಿರ್ಬೇಕು ಅಲ್ವಾ? ಅವಾಗ
0: ಕೂಡ ನಾವು ಬೇರೆ ಬೇರೆ ಪ್ರಾಡಕ್ಟ್ ಮಾಡಕ್ಕೆ ಹೇಳಿದ್ವಿ ಸರ್. ಈಗೆಲ್ಲ ಈಗ ನಮ್ಮ ವೈಯನಸ್ ಕೋಟೆ ಇದೆ ಸರ್ ತುಮಕೂರಲ್ಲಿ, ಒಂದು 2000 ಮಗ್ಗ ಕೆಲಸ ಮಾಡ್ತಾರೆ ಸರ್ ರೇಷ್ಮೆ ಸೀರೆಗಳು. ಅದು ವೈಯನಸ್ ಕೋಟೆ, ಅದು ರಾಜ ಮಾಡೋದ್ ಕಲ್ದಂದ್ ಮಾಡ್ತಿದ್ದಾರೆ. ಅದು ಜಿ ಎ ಪ್ರಾಡಕ್ಟ್ ಆದ್ರೆ ಏನಾಗ ಸರ್, ಆ ಪ್ರಾಡಕ್ಟ್ ಬೇರೆ ಕಡೆ ಮಾಡಕ್ ಆಗಲ್ಲ ಅಂತ, ಸೇಮ್ ಕಾಪಿ ಆಗಬಾರ್ದು ಅಂತ. ಆ ಏರಿಕೆ ಸೀಮಿತ ಆದ್ರೆ ಅವ್ರಿಗೆ ಸ್ವಲ್ಪ ಮಾರ್ಕೆಟ್ ಆಗಿದೆ, ಡಿಮ್ಯಾಂಡ್ ಇರುತ್ತಂತ.
1: ಈ ನಮ್ಮ ಕರ್ನಾಟಕದಿಂದ ಈ ರಫ್ತಿಗೆ ವಿದೇಶಿ ಮಾರುಕಟ್ಟೆ, ಕರ್ನಾಟಕದ ಈ ವಸ್ತುಗಳಿಗೆ ಅಥವಾ ಕೈಮಗ್ಗದ ವಸ್ತುಗಳಿಗೆ ವಿದೇಶಿ ಮಾರುಕಟ್ಟೆನಲ್ಲಿ ಹೆಚ್ಚಾಗಿ ಬೇಡಿಕೆ ಕಂಡು ಬರುತ್ತಾ ನಿಮ್ಮ ಪ್ರಕಾರದಲ್ಲಿ?
0: ಅಷ್ಟು ತಾವು 2 ಮಂತ್ಸ್ ಬ್ಯಾಕ್ ಪ್ರೈಮ್ ಮಿನಿಸ್ಟರ್ ಎಲ್ಲ ಹೇಳಿದ್ರು ಸರ್, ಎಕ್ಸ್ಪೋರ್ಟ್ ಎಲ್ಲ ಮಾಡ್ಬೇಕಂತೇಳಿ. ನಮ್ದು ಏನು ಟೆಕ್ಸ್ಟೈಲ್ ವಲಯ ಇದೆಯಲ್ಲ ಸರ್, ಎರಡನೇ ಮುಂದೆ ಹಿಡಿದು ಎಲ್ಲ ಟೆಕ್ಸ್ಟೈಲ್ ಆಕ್ಟಿವಿಟಿ ಸರ್, 100

0: ಏನ್ ಕ್ರಾಸ್ ಆಗ್ಬೇಕಂತ ಇದೆ 2030 ಈಗ ನಾವು ಲಾಸ್ಟ್ ಒನ್ 2 months ಇಂದ ಕಂಟಿನ್ಯೂ ಆಗಿ ನಾವು ಎಕ್ಸ್ಪೋರ್ಟ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ವಿ ಸರ್, ಈಗ ಇನ್ಕ್ಲೂಡಿಂಗ್ ಹ್ಯಾಂಡ್ಲೂಮರ್ ಸೇರಿ. ಹ್ಯಾಂಡ್ಲೂಮ್ ಗೆ ಬಹಳ ಡಿಮ್ಯಾಂಡ್ ಇರುತ್ತೆ, ಹ್ಯಾಂಡ್ಲೂಮ್ ಕ್ಲಾತ್ ಗಳಿಗೆ ಫಾರಿನ್ ಒಳಗೆಲ್ಲ, ಹೀಗಾಗಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸೋದಿಲ್ಲ, ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ಸರ್.
1: ಮತ್ತೆ ಇನ್ನೊಂದು ಮಾಡ್ಬೋದು ಅಂತ ಹೇಳಿದ್ರೆ, ಇದು ನಮ್ಮ ಅನಿಸಿಕೆ ಆಗ್ಬೋದು, ಈ ಎಲ್ಲ ಸರ್ಕಾರಿ ನೌಕರರು ಏನಿದ್ದಾರೆ ಅವರು ವಾರಕ್ಕೆ 2 ದಿನ ಕೈಮಗದ ಬಟ್ಟೆ ಹಾಕೊಂಡ್ಬರ್ಬೇಕು, ಯಾಕೆಂದ್ರೆ ಮಕ್ಕಳುಗಳಿಗೆ ನಾವು ಯೂನಿಫಾರ್ಮ್ ಹಾಕೊಂಡ್ಬರ್ಬೇಕು ಅಂತ ಹೇಳ್ತೀವಿ, ನೋಡಪ್ಪ ಸೋಮವಾರದ ದಿನ ನೀನು ಇದು ಹಾಕೊಂಡ್ಬರ್ಬೇಕು, ಬುಧವಾರ ಇದು ಹಾಕಬೇಕು ಅಂತೇಳಿ, ಇದೊಂದು ಪ್ರಯತ್ನವಿದ್ದರೆ ಹೇಗೆ ಏನನ್ಸುತ್ತೆ
0: ಸರ್ಕಾರ ಡಿಸಿಷನ್ ತಗೋಬೇಕು ಸರ್? ಈ ಲಾಸ್ಟ್ ಇಯರ್ ಮೇಡಮ್ ಚೀಫ್ ಸೆಕ್ರೆಟರಿ ಅವರು ಖಾದಿ ಹಾಕ್ಬೇಕಂತ ಒಂದು 1 ಡೇ ಹೇಳಿದ್ರು ಸರ್, ಶನಿವಾರ ತಿಂಗಳಿಗೆ 1 ಡೇ, ಸೆಕೆಂಡ್ ಸಾಟರ್ಡೇ ಇದು ಥರ್ಡ್ ಸಾಟರ್ಡೇ ಏನೋ ಇರ್ಬೇಕು ಸರ್, ಅದೊಂದು ಹೇಳಿದಾರೆ ಖಾದಿದ ಅಂತ ಹೇಳಿದಾರೆ, ಅದನ್ನ ಮಾರ್ಪಾಟ್ ಮಾಡಿ ಕೈಮಗ್ಗ ಅಂದ್ರೆ ಕೂಡ ಎಲ್ಲರಿಗೂ ಅನುಕೂಲ
1: ಅಲ್ವಾ? ಯಾಕೆಂದ್ರೆ ಈಗ ನಾವೇ ಹೇಳ್ತೀವಿ ಕೈಮಗ್ಗದ ಬಟ್ಟೆಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿ. ಸರಿ, ನಮ್ಮ ಎಲ್ಲಾ ಸರ್ಕಾರಿ ನೌಕರರು ವಾರಕ್ಕೆ 2 ದಿನ ಹಾಕೊಂಬರೋಣ, ಸೊ ಹಾಕ ಬಂದಾಗ ಅದೊಂಥರ ಇದಾಗುತ್ತೆ, ಮಕ್ಕಳುಗಳು ಹೇಗೆ ಯೂನಿಫಾರ್ಮ್ ಹಾಕೋತಾರೆ ಇದನ್ನ ಹಾಕೊಂಡ್ಬಿಡಿ.
0: ವಾರಕ್ಕೆ ಒಂದಿನ ಹಾಕಿ ತಪ್ಪಿಲ್ಲ ಸರ್ ಅದು
1: ಅಲ್ವಾ,
0: ಡಿಸಿಷನ್ ಗವರ್ಮೆಂಟ್ ಅಲ್ಲಿ ಆಗ್ಬೇಕು, ಅದನ್ನ ಸಾಹೇಬ್ರಿಗೆ ಮಾತಾಡ್ತೇನೆ.
1: ಆದ್ರೂ ಏನೋ ಒಂದು ಇವತ್ತಿನ ಒಂದು ಸಂಭ್ರಮದಲ್ಲಿ, ಹಬ್ಬದಲ್ಲಿ ನಿಮ್ಮದೇ ಇಲಾಖೆಯ ಸಂಭ್ರಮ ಹಬ್ಬ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಒಂದಿಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರಿ ನಿರ್ದೇಶಕರೇ, ತುಂಬಾ
0: ಧನ್ಯವಾದಗಳು ಸರ್.
1: ತುಂಬಾ ಧನ್ಯವಾದ
0: ಇಲಾಖೆ ನೀವು ಅವಕಾಶ ಕೊಟ್ರಿ, ನಮ್ಮ ನೇಕಾರಿಗೆ ಅನುಕೂಲ ಆಗಿದ್ರಿಂದ.
1: ನಮ್ಮ ನೇಕಾರ ಬಂಧುಗಳಿಗೆ ನಿಮ್ಮಿಂದ ಒಂದಿಷ್ಟು ಮಾಹಿತಿಗಳು ಅಗತ್ಯವಿತ್ತು, ಹಾಗಾಗಿ ನಿಮ್ಮನ್ನ ಮಾತಾಡ್ಸ್ತಕ್ಕಂತ ಒಂದು ಪ್ರಯತ್ನವಾಯ್ತು ಶ್ರೀಧರ್ ನಾಯ್ಕ ಅವರೇ.
0: ಸರ್, ಈ ಮೂಲಕ ನಾನು ಕೇಳ್ಕೊಳ್ಳೋದೇನಂದ್ರೆ, ಕೈಮಗ ಬಟ್ಟೆಗಳನ್ನು ಖರೀದಿಸಿ ನೇಕಾರ ಪ್ರೋತ್ಸಾಹಿಸಬೇಕಾಗಿ ನಾ ಎಲ್ಲರನ್ನ ಕೇಳ್ಕೊಳ್ತೀನಿ ಸರ್.
1: ನಮ್ಮ ಎಲ್ಲ ಶ್ರೋತೃ ಬಂಧುಗಳಿಗೂ ನೀವೇ ಹೇಳ್ಬಿಡಿ ಇನ್ನೊಂದ್ಸಲ,
0: ದಯವಿಟ್ಟು ಎಲ್ಲರೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತಿನ ದಿನ ಏನು ಎಲ್ಲರಿಗೂ ಒಂದು 12ನೇ ರಾಷ್ಟ್ರೀಯ ಕೈಮಗ ದಿನಾಚರಣೆ ಶುಭಾಶಯ ಹೇಳುತ್ತಾ, ಕೈಮಗ ಬಟ್ಟೆಗಳನ್ನು ಖರೀದಿಸಿ ನಮ್ಮ ನೇಕಾರನ್ನು ಪ್ರೋತ್ಸಾಹಿಸಬೇಕಾಗಿ ನಮ್ಮಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.
1: ಆತ್ಮೀಯ ಶ್ರೋತೃ ಬಂಧುಗಳೇ, ನಿರ್ದೇಶಕರ ಈ ಒಂದು ನುಡಿಯನ್ನ ಪಾಲಿಸುವ ನಮ್ಮ ನೇಕಾರ ಬಂಧುಗಳ ಜೊತೆ ನಾವಿರುವ ಅಂತ ಹೇಳಿ ಹೇಳೋಣ, ಏನಂತೀರಾ ಶ್ರೀಧರ್ ನಾಯ್ಕ ಅವರೇ, ಸರಿಯಲ್ವಾ?
0: ಖಂಡಿತ ಹೇಳಿ ಸರ್, ಇನ್ನೊಂದ್ ಸರಿ ಹೇಳಿ ಸರ್.
1: ಧನ್ಯವಾದಗಳು ಶ್ರೀಧರ್ ನಾಯ್ಕ ಅವರೇ, ಇಷ್ಟೊತ್ತು ನಮ್ಮೊಂದಿಗೆ ಬಂದ.
2: ಕೀಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ

0: ಎಲೆನ್ ಶಾಸ್ತ್ರಿ ಮತ್ತು ಕುಸುಮ ಅವರ ಧ್ವನಿಯಲ್ಲಿ ಕೌರವಾಚಿತದ ಗೀತೆಯನ್ನು ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು.
1: ಜರೂರ್ ಸುನಿಯೆ ಶಾಮ್ ಚಾರ್ ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮಕ್ಕೆ ಪ್ರಾಯೋಜಕ ಹೇ ಎಐಎಸ್ಎಸ್ಎಂಎಸ್ ಪುಣೆ, ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್.

ಮೂಡಿ ಬಂದ ಧಾರವಾಡ ಸೀಮೆ ಹಾಡು ಮಂಗಳಸೂತ್ರ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಮಂಜುಳಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿದ್ಯಾಸಾಗರ್ ಅವರ ಸಂಗೀತವಿತ್ತು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ರಾಷ್ಟ್ರೀಯ ಕೈಮಗ ದಿನ. ಯಾಕೆ ಅಂತ ಹೇಳಿದ್ರೆ, ಸ್ನೇಹಿತರೆ, ಕೈಮಗ್ಗ ಅಂದ ಕೂಡಲೇ ಏನೋ ಒಂದು ಅದರ ಮೃದುತ್ವ ಇರ್ಬೋದು, ಅದರ ಕ್ವಾಲಿಟಿಯ ಶ್ರೀಮಂತಿಕೆ ಇರ್ಬೋದು. ಒಂದು ಸ್ಥಳೀಯ ಕೈಗಾರಿಕೆ, ಅದು ನಮ್ಮದೇ ಆದ ಒಂದು ಕೈಗಾರಿಕೆಯನ್ನು, ಮತ್ತೆ ನಮ್ಮ ಆ ಕೈಮಗದ ನೇಕಾರ ಬಂಧುಗಳನ್ನು ಪ್ರೋತ್ಸಾಹಿಸತಕ್ಕಂತಹ ಮೂಲ ಉದ್ದೇಶದಿಂದ ಪ್ರಾರಂಭಗೊಂಡಂತಹ ಸ್ವದೇಶಿ ಚಳುವಳಿಯ ಮೂಲಕ ಜಾರಿ ಬಂದಂತಹ ಕೈಮಗ್ಗ ನೇಕಾರರನ್ನು ಗೌರವಿಸ್ತಕ್ಕಂತಹ ಸಲುವಾಗಿ 2015 ಪ್ರತಿ ವರ್ಷ ಆಗಸ್ಟ್ 7 ತಾರೀಕು ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ದೇಶದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಅಭಿವೃದ್ಧಿಗೆ ಕೈಮಗ್ಗದ ಕೊಡುಗೆ, ಮತ್ತು ಆ ಒಂದು ಕೈಮಗ್ಗದ ಪರಂಪರೆಯನ್ನು ಸಂರಕ್ಷಣೆ ಮಾಡಿ ಈ ಉದ್ಯಮದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಒಂದು ಪ್ರಯತ್ನ ರಾಷ್ಟ್ರೀಯ ಕೈಮಗ್ಗ ದಿನದ್ದು. ಸ್ವಾತಂತ್ರ್ಯ ನಂತರದ ಶತಮಾನದ ಇತಿಹಾಸದೊಂದಿಗೆ ಸಾವಿರಾರು ವರ್ಷಗಳ ಪ್ರಾಚೀನವಾದಂತಹ ವೈಭವೋಪೂರಿತವಾದಂತಹ ಸಾಂಸ್ಕೃತಿಕ ಪರಂಪರೆಯ ಚರಿತ್ರೆಯನ್ನು ಹೊಂದಿರತಕ್ಕಂತಹ ಈ ಒಂದು ಕೈಮಗ್ಗ ಉದ್ಯಮದ ವಿಶಿಷ್ಟ ಶ್ರೀಮಂತ ಕರಕುಶಲತೆಯನ್ನು ಉಳಿಸ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ನಾವೇನು ಮಾಡಬೇಕು, ಪ್ರತಿಯೊಂದು ಹಬ್ಬಕ್ಕೆ ವಿಶೇಷವಾಗಿ ಕೈಮಗ್ಗದ ಬಟ್ಟೆಗಳನ್ನೇ ನಾವು ಕೊಳ್ತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಪ್ರತಿಯೊಂದು ಮನೆಯಲ್ಲೂ ಮಾಡಿದಾಗ ನಮ್ಮ ನೇಕಾರ ಬಂಧುಗಳು ಉಳಿತಾರೆ, ನಮ್ಮ ಶ್ರೀಮಂತ ಸಂಸ್ಕೃತಿಯ ಈ ಒಂದು ಉದ್ಯಮ ಉಳಿಯುತ್ತೆ.

1905 ಆಗಸ್ಟ್ 7 ಬಂಗಾಳದಲ್ಲಿ ಸ್ವದೇಶಿ ಚಳವಳಿ ಆರಂಭ ಆಗುತ್ತೆ. ಆ ಚಳುವಳಿಯ ಮೂಲ ಉದ್ದೇಶ ವಿದೇಶಿ ನಿರ್ಮಿತ ಉತ್ಪನ್ನಗಳನ್ನು ನಾವು ಬಹಿಷ್ಕಾರ ಮಾಡಬೇಕು, ಭಾರತೀಯ ನಿರ್ಮಿತ ಉತ್ಪನ್ನಗಳನ್ನು ಉತ್ತೇಜನ ಮಾಡಬೇಕು. ಹಾಗಾಗಿ ಪ್ರತಿ ವರ್ಷ 7 ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. 2015 ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ದೇಶದಲ್ಲಿರುವ ನೇಕಾರರ ಕೆಲಸ ಶ್ರಮವನ್ನು ಶ್ಲಾಘಿಸುವ ಮೂಲಕ ಮೊದಲ ಬಾರಿಗೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಉದ್ಘಾಟನೆ ಮಾಡ್ತಾರೆ ಮದ್ರಾಸ್ನಲ್ಲಿ. ಆ ಒಂದು ಯಾಕೆ ಅಂತ ಹೇಳಿದ್ರೆ ವೋಕಲ್ ಫಾರ್ ಲೋಕಲ್ ಅನ್ನೋ ತತ್ವದಲ್ಲಿ ಕೈಮಗ್ಗದ ಬಟ್ಟೆಗಳನ್ನೇ ನಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದು, ನೇಕಾರ ಕುಟುಂಬಗಳಿಗೆ ನಾವು ನೀಡ್ತಕ್ಕಂತಹ ದೊಡ್ಡ ಬೆಂಬಲ, ನಮ್ಮ ದೇಶದ ಶ್ರೀಮಂತ ಪರಂಪರೆಯನ್ನು ಮತ್ತೊಮ್ಮೆ ಉಳಿಸ್ತಕ್ಕಂತಹ ಒಂದು ಶಕ್ತಿ, ಇದು ಕೂಡ ಆಂದೋಲನವಾಗೇ ಮಾರ್ಪಟ್ಟಾಗ ಆ ಒಂದು ಉದ್ಯಮದ ಉಳಿವು ಅದೇನು ಅಷ್ಟು ಕಷ್ಟಸಾಧ್ಯವಾಗೋಲ್ಲ ಅಂಥೇಳಿ.

0: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬೇಕೆ? ಹಾಗಾದರೆ ವಿವಿಧ ಭಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪೋ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ, ಸಮಾಧಾನ.
5: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
1: ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ.
7: FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ನೀವಿದ್ದೀರಿ, ನಾವು ಇದ್ದೇವೆ. ಗೀತೆಗಳನ್ನು ಕೇಳ್ತಾ ಇದ್ದೀವಿ ಇಂದಿನ ವಿಶೇಷ ಕಾರ್ಯಕ್ರಮಗಳ ಈ ಹೊತ್ತಿನಲ್ಲಿ. ಇವತ್ತು ರಾಷ್ಟ್ರೀಯ ಕೈಮಗ ದಿನ. ನಮ್ಮ ಅನೇಕಾರ ಬಂಧುಗಳಿಗೆ ಶುಭಾಶಯವನ್ನು ಕೋರ್ತಾ ಒಂದಿಷ್ಟು ಮಾತು ಮಾಹಿತಿಯೊಂದಿಗೆ ಸಾಗ್ತಾ ಇರುವ ಈ ಹೊತ್ತಿನಲ್ಲಿ, ಸ್ನೇಹಿತರೆ, ಬ್ರಿಟಿಷರು ಭಾರತದಲ್ಲಿ ಸಿಗ್ತಾ ಇದ್ದಂತಹ ಕಚ್ಚಾ ವಸ್ತುಗಳನ್ನು ತಗೊಂಡು ಹೋಗಿ ತಮ್ಮ ದೇಶದಲ್ಲಿ ಅಲ್ಲಿ ಗಿರಣಿಗಳಲ್ಲಿ ಮಿಲ್ಗಳಲ್ಲಿ ಬಟ್ಟೆಗಳನ್ನು ತಯಾರಿಸಿ ಮತ್ತೆ ಅದನ್ನು ಭಾರತದಲ್ಲಿ ಮಾರಾಟ ಮಾಡಿ ಇದೊಳ್ಳೆ ಚೆನ್ನಾಯಿತು. ಅರೆ, ನಮ್ಮದೇ ಕಚ್ಚಾ ವಸ್ತು, ನಮ್ಮದೇ ತಗೊಂಡು ಹೋಗೋದು, ಮತ್ತು ನಮಗೇ ಮಾರೋದು ಹೆಂಗಿದೆ? ಈ ಒಂದು ಸೈಕಲ್ನ ಗುರುತಿಸಿ ಭಾರತೀಯ ಸ್ಥಳೀಯ ಆರ್ಥಿಕತೆಗೆ ಇದೊಂದು ವಿನಾಶಕಾರಿಯಾಗಿದೆ ಅಂತಕ್ಕಂಥ ಒಂದು ಅಂಶವನ್ನು ತಿಳಿದು, ಈ ಒಂದು ವಸಾಹತು ಶಾಹಿ ಪದ್ಧತಿಯ ವಿರುದ್ಧ ರೂಪುಗೊಂಡಂತಹ ಸ್ವದೇಶಿ ಚಳವಳಿ, ವಿದೇಶಿ ಬಟ್ಟೆಗಳನ್ನು ಬಹಿಷ್ಕರಣೆ ಮಾಡಿ ದೇಶೀಯ ಬಟ್ಟೆಗಳ ಉತ್ಪಾದನೆಗೆ ಪ್ರೋತ್ಸಾಹ ಕೊಡುತ್ತೆ. ಇದರಿಂದಾಗಿ ಕೈಮಗ್ಗದ ಉದ್ಯಮ ಸ್ವದೇಶಿ ಚಳವಳಿಯಲ್ಲಿ ಒಂದು ಮಹತ್ವದ ಶಕ್ತಿಯಾಗಿ ನಿಂತುಕೊಳ್ತು. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಆ ಕೌಶಲ್ಯಗಳನ್ನು ರವಾನಿಸಲ್ಪಡುತ್ತಾ ಶತಮಾನಗಳು ಕಳಿತು ತನ್ನ ಸ್ವಂತಿಕೆಯನ್ನು ಉಳಿಸಿಕೊಂಡು ಬಂದಿರತಕ್ಕಂತಹ ಭಾರತೀಯ ಕೈಮಗ್ಗ ಉದ್ಯಮಕ್ಕೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 1000+ ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಸ್ಪಷ್ಟತೆ ಅಂತ ಹೇಳಿದ್ರೆ, ಮೊಹೆಂಜೊದಾರನ ಉತ್ಖನನದ ಸಮಯದಲ್ಲಿ ದೊರೆತಂತಹ ನೇಯ್ದ ಮತ್ತು ಬಣ್ಣ ಬಣ್ಣದ ಹತ್ತಿ ಬಟ್ಟೆಗಳು, ಈಜಿಪ್ಟ್ ನಾಗರಿಕತೆಯಲ್ಲಿ ಪತ್ತೆಯಾದಂತಹ ಭಾರತೀಯ ಕೈಮಗ್ಗದ ತುಣುಕುಗಳು ಸಾಕ್ಷಿಯಾಗುತ್ತೆ. ಭಾರತ ದೇಶದ ಶ್ರೀಮಂತ ಪರಂಪರೆ ಮತ್ತು ಆ ಒಂದು ಸಂಸ್ಕೃತಿಯ ಪ್ರತೀಕವಾಗಿ ನಮಗೆ ಇವತ್ತು ರಾಷ್ಟ್ರೀಯ ಕೈಮಗ್ಗ ಘೋಷಣೆ ಆಗುತ್ತೆ. ಆ ಒಂದು ಉದ್ದಿಮೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ, ಆ ಉದ್ಯಮವನ್ನು ಉಳಿಸುವ ಸಲುವಾಗಿ ಇವತ್ತು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಆಗಸ್ಟ್ 7 ಮತ್ತಿದೇನು ಕಡಿಮೆ ಏನಿಲ್ಲ, ಪ್ರಪಂಚದಲ್ಲಿ 2ನೇ ಅತಿ ಹೆಚ್ಚು ದೊಡ್ಡ ಕೈಮಗ್ಗ ಉತ್ಪನ್ನಗಳನ್ನು ರಫ್ತು ಮಾಡ್ತಾ ಇದೆ ಭಾರತ. ಭಾರತದಲ್ಲಿನ ದೇಶೀಯ ಉಡುಪು ಉದ್ಯಮ ಭಾರತದ ಒಟ್ಟು GDPಯಲ್ಲಿ 5% ಕೊಡುಗೆಯನ್ನು ಕೂಡ ನೀಡ್ತಾ ಇದೆ.

ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಕೈಮಗ್ಗ ದಿನ. ಒಂದಿಷ್ಟು ಸೀರೆಯ ಹಾಡುಗಳು ಕೂಡ ಪ್ರಸಾರವಾಗ್ತಾ ಇದೆ. ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಮೂಡಿಬಂದ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಮೂಡಿಬಂತು. ನಾವೆಲ್ಲರೂ ಬಾಲ್ಯದಲ್ಲಿ ಕೈಮಗ್ಗ ಬಟ್ಟೆಗಳನ್ನೇ ಕೊಂಡುಕೊಳ್ತಾ ಇದ್ವಿ, ಈಗೀಗ ಮಳಿಗೆಗಳು ಕಡಿಮೆ ಆಗಿದೆ, ಬಾಲ್ಯದಲ್ಲಿ ಕೊಂಡುಕೊಳ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ. ಇವಾಗಲೂ ಕೊಂಡುಕೊಳ್ಬಹುದು, ನಿಮ್ಮ ಪ್ರಯತ್ನ ಮತ್ತು ಮನಸ್ಸಿದ್ದರೆ. ಕೈಮಗ್ಗದ ದಿನದ ಅಂಗವಾಗಿ, ರಾಷ್ಟ್ರೀಯ ಕೈಮಗ್ಗದ ದಿನ ಅಂಗವಾಗಿ ಮೂಡಿಬಂದಂತಹ ಸಂದರ್ಶನ ತುಂಬ ಚೆನ್ನಾಗಿತ್ತು ಅಂಥೇಳಿ ರಾಣಿಯವರು ಹೇಳ್ತಾ ಇದ್ದಾರೆ. ಹಾಗೆ ಶಾಲೆಯ ಮಕ್ಕಳಿಗೆ ಕೈಮಗ್ಗದ ಸಮವಸ್ತ್ರ ನೀಡ್ತಕ್ಕಂಥ ಯೋಜನೆ ತುಂಬ ಅದ್ಭುತವಾದ ಪರಿಕಲ್ಪನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನೇಕಾರ ದಿನದ ಸಂದರ್ಭದಲ್ಲಿ ಪ್ರಸಾರವಾದ ಸಂದರ್ಶನ ತುಂಬ ಚೆನ್ನಾಗಿತ್ತು ಅಂಥೇಳಿ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರ ಸಂದೇಶ ಹೇಳ್ತಾ ಇದೆ. ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂಥೇಳಿ ತೀರ್ಥೇಶ್ ಹೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಕೈಮಗ್ಗದ ಹಬ್ಬದ ಈ ಒಂದು ಸಂದರ್ಭದಲ್ಲಿ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೈಮಗ್ಗದ ಬಟ್ಟೆಗಳನ್ನು ಖರೀದಿಸಿ, ಕೈಮಗ್ಗಗಳನ್ನು ಉಳಿಸಿ ಬೆಳೆಸಿ ಅಂಥೇಳಿ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ ಅಂಥೇಳಿ ವರಲಕ್ಷ್ಮಿ ಮತ್ತು ಮೋಹನ ಹೇಳ್ತಾ ಇದ್ದಾರೆ. ರಾಜು ರತ್ನ ಪೂಜಾ ವರ್ಣಿಕ ರಾಜಾಜಿನಗರದಿಂದ ರಾಷ್ಟ್ರೀಯ ಕೈಮಗ್ಗದ ದಿನದ ಶುಭಾಶಯಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಕೈಮಗ್ಗದ ಕುರಿತಾದ ಕಿರು ಮಾಹಿತಿ ತುಂಬ ಚೆನ್ನಾಗಿತ್ತು. ಕೈಮಗ್ಗದ ಬಟ್ಟೆಗಳನ್ನು ನಾವು ಖರೀದಿ ಮಾಡಬೇಕು, ಅದರ ಮಾಹಿತಿ ತುಂಬ ಚೆನ್ನಾಗಿತ್ತು ಅಂಥೇಳಿ ಮಮತಾ ಮೇಘ ಧ್ರುವ ಭಟ್ನಿ ಕೇಶವಪುರದಿಂದ ಹೇಳ್ತಾ ಇದ್ದಾರೆ. ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಕೈಮಗ್ಗದ ಬಟ್ಟೆಗಳು ಇವತ್ತು ನಾವು ಶಾಪಿಂಗ್ಗೆ ಹೋಗಿ ಅಂಗಡಿಗಳಲ್ಲಿ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿ ಮಾಡ್ತಾ ಇದ್ದೀವಿ. ಅದರ ಬದಲಿಗೆ ಕೈಮಗ್ಗದ ಕೇಂದ್ರಗಳಿಂದ ನಾವು ಖರೀದಿ ಮಾಡಿದರೆ ಉತ್ತಮ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳು ನಮಗೆ ಸಿಗುತ್ತೆ ಅಂಥೇಳಿ ಅವರ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ವಿಚಾರಕ್ಕೆ ಧನ್ಯವಾದಗಳು. ಹಾಗೆ ಮತ್ತೆಲ್ಲ ನಮ್ಮ ನೇಕಾರ ಬಂಧುಗಳಿಗೆಲ್ಲ ಇವತ್ತು ರಾಷ್ಟ್ರೀಯ ಕೈಮಗ್ಗ ದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ಒಂದು ಸುಂದರ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.

ಬೋಲ ಶ್ರೀ ಕೃಷ್ಣ ಪರಮಾತ್ಮ ಕೀ ಜಯ. ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ.

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000 ನಾರಿಯರ ಗೆದ್ದ
1: ಗೆದ್ದ
0: ಹೌದಪ್ಪ ಕದ್ದ ಗೆದ್ದ ಗೆದ್ದ ಕದ್ದ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಧುನಿಕ ಪ್ರಗತಿಯು ಭಾರತದ ನಾಗರಿಕ ಪರಂಪರೆಯೊಂದಿಗೆ ಬೆಸೆದುಕೊಂಡಿರುವ ಸಮಾಜ ನಿರ್ಮಾಣ ಸರ್ಕಾರದ ಆಶಯವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಡಿ ದೇಶ್ಮುಖ್ ಉಪನ್ಯಾಸ 2026ರಲ್ಲಿ ಅವರು ಮಾತನಾಡಿದರು. ಭಾರತ ನಿನ್ನೆ ಒಡಿಶಾದ ಚಾಂದಿಪುರದ ಸಮಗ್ರ ಪರೀಕ್ಷಾ ವ್ಯಾಪ್ತಿಯಿಂದ ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 4 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಕ್ಷಿಪಣಿಯ ಎಲ್ಲಾ ಕಾರ್ಯಾಚರಣೆ ಮತ್ತು ತಾಂತ್ರಿಕ ಮಾನದಂಡಗಳು ಯಶಸ್ವಿಯಾಗಿ ದೃಢಪಟ್ಟಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಆಯುರ್ವೇದ ಪರಿವರ್ತನೆಯು ಯುಗದ ಹೊಸ್ತಿಲಲ್ಲಿದ್ದು ವೈಜ್ಞಾನಿಕ ದೃಢೀಕರಣ, ನಾವೀನ್ಯತೆ ಮತ್ತು ಜಾಗತಿಕ ಸಂಪರ್ಕದೊಂದಿಗೆ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಬೇಕಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಹೇಳಿದ್ದಾರೆ. ಇಂಧನ ಮಿಶ್ರಣಕ್ಕಾಗಿ ಅಮೆರಿಕದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಎಥೆನಾಲ್ ಆಮದು ಮಾಡಿಕೊಳ್ಳಲಾಗುತ್ತಿದೆ ಅಥವಾ ಆಮದು ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ ಎಂಬ ಮಾಧ್ಯಮ ವರದಿಗಳು ಆಧಾರರಹಿತ ಮತ್ತು ವಾಸ್ತವಾಂಶಕ್ಕೆ ವಿರುದ್ಧವಾಗಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಮಾರ್ಗಸೂಚಿಯಡಿ ಗುರುತಿಸಲಾಗಿರುವ 8 ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಭಾರತ ಮತ್ತು ಸಿಂಗಾಪುರ ಪರಿಶೀಲಿಸಿವೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಕೈಬಿಡಲಾಗಿದ್ದ 8 ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಸಂಬಂಧಿಸಿದಂತೆ ಅಗತ್ಯ ತಿರುವಳಿ ಪಡೆದು ಸೂಕ್ತ ಶಿಫಾರಸ್ಸಿನೊಂದಿಗೆ ವಿಸ್ತೃತ ಯೋಜನಾ ವರದಿ ಸಲ್ಲಿಸುವಂತೆ ಜಲಸಂಪನ್ಮೂಲ ಇಲಾಖೆಯು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚಿಸಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಕುರಿತು ಸಮಗ್ರ ವರದಿ ಸಿದ್ಧಪಡಿಸಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವ ವಿಜಯಾನಂದ ಕಾಶ್ಯಪ್ಪನವರ ತಿಳಿಸಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದಲ್ಲಿ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಸೇಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಡ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಜವೋಕಿರ್ ಸಿಂದರೋವ್ ವಿರುದ್ಧದ ಅಂತಿಮ ಹಂತದ ಪಂದ್ಯದಲ್ಲಿ ಡ್ರಾ ಸಾಧಿಸುವ ಮೂಲಕ ಪ್ರಜ್ಞಾನಂದ 35ರಲ್ಲಿ 23 ಅಂಕಗಳೊಂದಿಗೆ ಚಾಂಪಿಯನ್ಶಿಪ್ ಗೆದ್ದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನಾನು ಸಂಗೀತ ನಿರ್ದೇಶಕ ಗೀತ ರಚನೆಕಾರ ವಿ ಮನೋಹರ್. ವಿವಿಧ ಭಾರತಿ 102.9 FM ಕೇಳ್ತಾ ಇರ್ತೀನಿ. ನ್ಯೂ ಟೈಮ್ಸ್ಗಾಗ ಕೇಳಿ. ಥ್ಯಾಂಕ್ ಯು.

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: 10:04:25 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮ ಮೆಚ್ಚಿನ ಇಷ್ಟದ ಕೇಳಬೇಕು ಅಂಥೇಳಿ ತವಕಿಸತಕ್ಕಂತಹ ಒಂದಿಷ್ಟು ಗೀತೆಗಳ ಗುಚ್ಛದೊಂದಿಗೆ ನಾನು ಕೂಡ ರೆಡಿಯಾಗೇ ಇದ್ದೇನೆ. ನೀವು ಕೂಡ ತಿಂಡಿ ಕಾಫಿ ಎಲ್ಲವನ್ನು ಮುಗಿಸಿ ಒಂದಿಷ್ಟು ಗೀತೆಗಳನ್ನು ಆರಾಮಾಗಿ 1 ಗಂಟೆ ಹೊತ್ತು ಕೇಳಿಕೊಂಡು ಬರುವ ಅನ್ನೋ ಒಂದು ಮನಸ್ಸಿನಲ್ಲಿ ಕೂತಿದ್ದೀರಾ ಅಂತ ನನಗೂ ಗೊತ್ತು. ನಿಮ್ಮ ಆಸೆ ನಿರಾಸೆಯಾಗೋದಿಲ್ಲ. ಕಾರ್ಯಕ್ರಮದ ಆರಂಭಕ್ಕೆ ಎಸ್ ಜಾನಕಿಯವರ ಸಿರಿಕಂಠದಲ್ಲಿ ಮೂಡಿ ಬರುತ್ತೆ ನಾ ಮೆಚ್ಚಿದ ಹುಡುಗ.

ಚಿತ್ರದ ಗೀತೆ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ನಾಮಿಚ್ಚಿದ ಹುಡುಗ ಚಿತ್ರ ತೆರೆಕಂಡದ್ದು 1972 ಆರ್ ಎನ್ ಜಯಗೋಪಾಲ್ ನಿರ್ದೇಶನವನ್ನು ಮಾಡಿದ್ರು. ಈ ಚಿತ್ರವನ್ನು ಕಲ್ಪನಾ, ಶ್ರೀನಾಥ್, ಕೆ ಎಸ್ ಅಶ್ವಥ್, ಲೀಲಾವತಿ, ರಮೇಶ್, ವಾದಿರಾಜ್, ನಾಗೇಂದ್ರ ರಾವ್ ಮುಂತಾದವರು ತಾರಾಗಣದಲ್ಲಿದ್ದರು. 1972 ತೆರೆಕಂಡ ಚಿತ್ರ ಇದು, ನಾಮೆಚ್ಚಿದ ಹುಡುಗ. ಆ ಚಿತ್ರದ ಒಂದು ಸುಂದರ ಗೀತೆ, ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭದ ಗೀತೆ.

ಕಾರ್ಯಕ್ರಮದ ಮುಂದೆ ಪ್ರಸಾರವಾಗುತ್ತೆ 1967 ತೆರೆ ಕಂಡ ಚಿತ್ರ ಲಗ್ನಪತ್ರಿಕೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಕೆ ಎಸ್ ಎಲ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂತು ಚಿತ್ರ ಇದು ಲಗ್ನಪತ್ರಿಕೆ. ಡಾಕ್ಟರ್ ರಾಜ್, ನರಸಿಂಹರಾಜು, ದ್ವಾರಕೇಶ್, ಜಿ ಉದಯಶಂಕರ್ ಇದ್ದರು, ಜಯಂತಿ ಇದ್ದರು, ಇವರೆಲ್ಲರ ತಾರಾಗಣದಲ್ಲಿ ಮೂಡಿ ಬಂದಂತಹ ಚಿತ್ರ ಇದು ಲಗ್ನಪತ್ರಿಕೆ. ಆ ಚಿತ್ರದ ಒಂದು ಮುದ್ದಾದ ಗೀತೆ

ಜಾನಕಿಯವರ ಸಿರಿಕಂಠದಲ್ಲಿ ಮೂಡಿಬಂದ ಗೀತೆ ಇಮ್ಮಡಿ ಪುಲಕೇಶಿ ಚಿತ್ರದಾಗಿತ್ತು. ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಇಮ್ಮಡಿ ಪುಲಕೇಶಿ ಚಿತ್ರ ತೆರೆಕಂಡದ್ದು

ಸಂಗೀತವಿದೆ. ಚೌಕದ ದೀಪ ಚಿತ್ರ ತೆರೆ ಕಂಡದ್ದು 1969 ಜಿ ವಿ ಅಯ್ಯರವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ರಾಜೇಂದ್ರ ಕುಮಾರ್ ಇದ್ದರು, ಆನಂದರಾಮ್ ಇದ್ದರು, ನಿರಂಜನ್ ಬಾಲು ಇದ್ದರು, ಪಂಡ್ರಿಭಾಯ್ ಇದ್ದರು ತಾರಾಗಣದಲ್ಲಿ. ಈ ಒಂದು ಅಪರೂಪದ ಚಿತ್ರದ ಅಪರೂಪದ ಗೀತೆ

1969ರಲ್ಲಿ ತೆರೆಕಂಡ ಚಿತ್ರದ ಗೀತೆ ಕೇಳಿದ್ರಿ. ಬೃಂದಾವನ ಚಿತ್ರದ ಗೀತೆ, ಬಿ ಕೆ ಸುಮಿತ್ರಾ ಧ್ವನಿಯಾಗಿದ್ರು, ಜಿ ವದೇಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು. ಬೃಂದಾವನ ಚಿತ್ರದ ತಾರಾಗಣದಲ್ಲಿ ಕಲ್ಪನಾ ಇದ್ರು, ಲೀಲಾವತಿ ಕುಮಾರ್, ಕುಮಾರಿ ಸುಮಾ ಇದ್ರು, ರಾಜಮ್ಮ, ರಾಜೇಶ್, ನರಸಿಂಹರಾಜು ಮುಂತಾದವರಿದ್ರು. ಎಸ್ ಪಿ ರಾಜಗೋಪಾಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಈಗ ಮೂಡಿಬರುತ್ತೆ. ಕಾಣದ ಕೈ ಚಿತ್ರದ ಗೀತೆ ಇವಾಗ ಪ್ರಥಮವಾಗಿ ಪ್ರಸಾರವಾಗುತ್ತೆ. ಎಂ ಎನ್ ಬಾಬು ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತವಿದೆ. ಕಾಣದ ಕೈ ಚಿತ್ರ ತೆರೆಕಂಡದ್ದು 1973ರಲ್ಲಿ ಕೆ ಸೀತಾರಾಮ್ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿಬರುತ್ತೆ. ರಮೇಶ್, ಶೈಲಶ್ರೀ, ಶ್ರೀನಾಥ್, ಶ್ರೀಲಲಿತಾ, ದಿನೇಶ್ ಮುಂತಾದವರು ತಾರಾಗಣದಲ್ಲಿರ್ತಾರೆ. ಆ ಚಿತ್ರದ ಗೀತೆಯ ನಂತರ ನೀವು ಕೇಳ್ತೀರಾ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲೇನೆ ಜ್ವಾಲಾಮೋಹಿನಿ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಜ್ವಾಲಾಮೋಹಿನಿ ಚಿತ್ರ ತೆರೆಕಂಡದ್ದು 1973ರಲ್ಲಿ ಎಸ್ ಎನ್ ಸಿಂಗ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಸಂಪತ್ ರಂಗ, ಬಿ ಎಂ ವೆಂಕಟೇಶ್, ರಾಜಶ್ರೀ, ಬಿ ವಿ ರಾಧಾ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಈ ಹೊತ್ತಿನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 102.9 FM.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮ ಕೆ ಪ್ರಾಯೋಜಕ ಹೇ AISSMS ಪುಣೆ, ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
7: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
8: کاشر زبانی این پروگرام تر خبری تیچه نیوز آن AIR ایپ پیٹ دستیا
9: آکاشمانین انایت تمیل نگلچی گلوم نیوز آن AIR ایپل کڑیکم دیسے

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಪಟ್ಟಣಕ್ಕೆ ಬಂದು ಪತ್ನಿಯರು ಚಿತ್ರಗೀತೆ ಪ್ರಸಾರವಾಯಿತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಪಟ್ಟಣಕ್ಕೆ ಬಂದು ಪತ್ನಿಯರು ಚಿತ್ರ ತೆರೆಕಂಡದ್ದು 1980 ಶ್ರೀನಾಥ್, ಲೋಕೇಶ್, ಮಂಜುಳಾ, ಪದ್ಮಪ್ರಿಯ ಮುಂತಾದವರು ತಾರಾಗಣದಲ್ಲಿದ್ದರು. ಎ ವಿ ಶೇಷಗಿರಿ ರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಸುಂದರ ಗೀತೆಗಳ ಸಂಗಮ ಸಂಭ್ರಮ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ 1974 ದೊರೈ ಭಗವಾನ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಎರಡು ಕನಸು. ಚಿತ್ರದ ತಾರಾಗಣದಲ್ಲಿ ಡಾಕ್ಟರ್ ರಾಜ್ ಇದ್ದರು, ರಾಮಗೋಪಾಲ್, ಬಾಲಕೃಷ್ಣ, ಕಲ್ಪನಾ, ಮಂಜುಳಾ ಮುಂತಾದವರಿದ್ದರು. ಎರಡು ಕನಸು ಚಿತ್ರದ ಈ ಒಂದು ಸುಂದರ ಎವರ್ಗ್ರೀನ್ ಸಾಂಗ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ

0: 107.9 FM. ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

ಎಸ್ ಜಾನಕಿಯವರ ಶ್ರೀಕಂಠದಲ್ಲಿ ಪಾರಿಜಾತದ ಗೀತೆ ಮೂಡಿ ಬಂತು. ಶ್ಯಾಮ್ ಸುಂದರ ಕುಲಕರ್ಣಿಯವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಪಾರಿಜಾತ ಚಿತ್ರ ತೆರೆಯಲ್ಲಿ ಬಂದಿದ್ದು 1982 ಶ್ರೀನಿವಾಸ ಮೂರ್ತಿ, ಆರತಿ, ಜೈ ಜಗದೀಶ್, ಕೆ ಎಸ್ ಅಶ್ವಥ್, ದಿನೇಶ್ ವಿಜಯಕ ಅವರು ಮುಂತಾದವರು ತಾರಾಗಣದಲ್ಲಿದ್ದರು. ವಿಜಯಕಾಂತ್ ಅವರು ತಾರಾಗಣದಲ್ಲಿದ್ದರು. ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು ಪಾರಿಜಾತ. ಮಣ್ಣಿನ ಮಗಳು ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಮತ್ತು ಜಿಕ್ಕಿ ಧ್ವನಿಯಾಗಿದ್ದಾರೆ. ರಾಜೇಶ್ವರ ರಾವ್ ಎಸ್ ಅವರ ಸಂಗೀತ. ಚಿತ್ರದ ತಾರಾಗಣದಲ್ಲಿ ಜಯಂತಿ, ಆರ್ ನಾಗೇಂದ್ರ, ಉದಯಕುಮಾರ್, ಗಂಗಾಧರ್, ದಿನೇಶ್ ಬಾಲಕೃಷ್ಣ ಮುಂತಾದವರಿದ್ದರು. ಬಿ ಎಸ್ ರಂಗಾವರ ನಿರ್ದೇಶನದಲ್ಲಿ 1974 ಚಿತ್ರ ಮೂಡಿಬಂತು ಮಣ್ಣಿನ ಮಗಳು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ ಓಟೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ 9483090

29 ಸಂಖ್ಯೆ ಮತ್ತೊಮ್ಮೆ 9483091092. ಹಾಗೆ ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ಮಿಂಚಂಚೆ ಮೂಲಕ ಕಳಿಸಬೇಕು ಅಂತ ಇದ್ದರೆ, ಇಮೇಲ್ ಮೂಲಕ ಕಳಿಸಬೇಕು ಅಂತ ಇದ್ದರೆ ಕನ್ನಡ ವಿವಿಧ ಭಾರತಿ ಅಟ್ ದ ರೇಟ್ ಆಫ್ ಜಿಮೇಲ್ ಡಾಟ್ ಕಾಮ್ಗೆ ಕಳಿಸ್ಬೋದು. ಇಲ್ಲಪ್ಪ ನಾನು ಇಮೇಲ್ನ ಕಳಿಸಲ್ಲ, ಮೆಸೇಜು ಮಾಡಲ್ಲ ಅಂದರೆ ಪತ್ರ ಬರೀಬೇಕು ಅಂತ ಅನಿಸಿದ್ರೆ ಪತ್ರನ ಬರೆದು ಬಿಡಿ ನಿಲಯದ ನಿರ್ದೇಶಕರು ವಿವಿಧ ಭಾರತಿ ರಾಜಭವನ ರಸ್ತೆ ಬೆಂಗಳೂರು 560001.

ಸರ್ವಮಂಗಳ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಪಿ ಸುಶೀಲ ಮತ್ತು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. 1968 ಮೂಡಿ ಬಂದ ಚಿತ್ರ ಇದು ಸರ್ವಮಂಗಳ.

ಸುಂದರವಾದ ಗೀತೆಗಳೊಂದಿಗೆ ಸಾಗ್ತಾ ಬಂದ್ವಿ. ಸ್ನೇಹಿತರೆ, ನೀವು ಈ ಗೀತೆಯ ಹಿಂದೆ ಇನ್ನೊಂದು ಗೀತೆಯನ್ನು ಕೇಳಿದ್ರಿ, ಅದು ಪರಾಜಿತ ಚಿತ್ರದಾಗಿತ್ತು. ಪಾರಿಜಾತ ಚಿತ್ರ ಅಲ್ಲ, ಪರಾಜಿತ ಚಿತ್ರದ ಗೀತೆ ಅದು. ಓದುವ ಭರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಕ್ಷಮೆ ಇರಲಿ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದ ಗೀತೆಯನ್ನು ಕೇಳಿದ್ರಿ. ಶ್ಯಾಮ್ ಸುಂದರ ಕುಲಕರ್ಣಿಯವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳ್ಕೊಂಡಿದೆ. ಯಾವುದಪ್ಪ ಅದು ಗೀತೆ ಅಂತ ಹೇಳಿದ್ರೆ 1983 ತೆರೆಕಂಡ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಮುದುಡಿದ ತಾವರೆ ಅರಳಿತು ಚಿತ್ರ ದ ತಾರಾಗಣದಲ್ಲಿ ಲಕ್ಷ್ಮಿ ಅನಂತನಾಗಿದ್ದರು, ಅಶ್ವತಿ ಇದ್ದರು, ಪ್ರಭಾಕರ್ ಇದ್ದರು, ಲೀಲಾವತಿ ಇದ್ದರು, ಮುಂತಾದವರಿದ್ದರು. ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಗೀತೆಯೊಂದಿಗೆ ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮೊಂದಿಗಿದ್ದು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ದಿನ ಶುಭ ದಿನವಾಗಲಿ. ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮೊಂದಿಗಿರ್ತಾರೆ ವರುಣ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಕೈಮಗ್ಗ ಪರಂಪರೆಯು ತಲೆಮಾರುಗಳ ಕರಕುಶಲತೆ, ಸಮರ್ಪಣೆ ಮತ್ತು ಸ್ಥಿರತೆಯಿಂದ ರೂಪುಗೊಂಡ ಜೀವಂತ ಪರಂಪರೆಯಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್

ತಿಳಿಸಿದ್ದಾರೆ. ರಾಷ್ಟ್ರೀಯ ಕೈಮಗ್ಗ ದಿನದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶ ಹಂಚಿಕೊಂಡಿದ್ದಾರೆ. ಖ್ಯಾತ ಕವಿ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರ ಪುಣ್ಯತಿಥಿಯಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಸಚಿವರು ಟ್ಯಾಗೋರ್ ಅವರು ತಮ್ಮ ಸಾಹಿತ್ಯದ ಮೂಲಕ ಭಾರತದ ಆತ್ಮಕ್ಕೆ ಧ್ವನಿ ನೀಡುವ ಜೊತೆಗೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿದರು ಎಂದು ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಮಳೆ ವರದಿಯ ಅಂಕಿಅಂಶಗಳು ನಿಖರವಾಗಿಲ್ಲದ ಕಾರಣ ಕೂಡಲೇ ಕಾರ್ಯನಿರ್ವಹಿಸದ ಟೆಲಿಮೆಟ್ರಿಕ್ ಮಳೆ ಮಾಪಕಗಳನ್ನು ದುರಸ್ತಿಗೊಳಿಸಲು ಮತ್ತು ವಾಸ್ತವಕ್ಕೆ ಹತ್ತಿರವಾದ ಮಾಹಿತಿ ಕ್ರೋಢೀಕರಿಸಲು ಜಿಲ್ಲಾ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ನೀರಾವರಿ ಕಾಮಗಾರಿಗಳು ನಿಧಾನವಾಗಿ ನಡೆಯುತ್ತಿದ್ದು ಕಾಮಗಾರಿಗಳಿಗೆ ವೇಗ ನೀಡಬೇಕು ಹಾಗೂ ಬರುವ ಡಿಸೆಂಬರ್ ಅಂತ್ಯದೊಳಗೆ ಕಾಮಗಾರಿಗಳನ್ನು ಆರಂಭಿಸುವುದರ ಜೊತೆಗೆ ಕುಡಿಯುವ ನೀರು ಪೂರೈಕೆಗೆ ಒತ್ತು ನೀಡುವಂತೆ ಅಧಿಕಾರಿಗಳಿಗೆ ಸಚಿವ ರುದ್ರಪ್ಪ ಲಮಾಣಿ ಸೂಚನೆ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಕೇರಳದಾದ್ಯಂತ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಪತ್ತನಂತಿಟ್ಟ ಕೊಟ್ಟಾಯಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ರಾತ್ರಿಯಿಡೀ ಜಾರಿಯಲ್ಲಿದ್ದ ರೆಡ್ ಅಲರ್ಟ್ ಅನ್ನು ಇಂದು ಆರೆಂಜ್ ಅಲರ್ಟ್ ಆಗಿ ಘೋಷಿಸಲಾಗಿದ್ದು ಇತರ 5 ಜಿಲ್ಲೆಗಳಲ್ಲಿಯೂ ಇದು ಜಾರಿಯಲ್ಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 235 ಅಂಕಗಳ ಇಳಿಕೆಯೊಂದಿಗೆ 78,699 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 24 ಅಂಕ ಇಳಿಕೆಯ ನಂತರ 24,608 ಆರಂಭಿಕ ವಹಿವಾಟು ನಡೆಸಿದೆ. ದುಬೈನಲ್ಲಿ ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ 2026 ವೇಳಾಪಟ್ಟಿಯನ್ನು ಏಷ್ಯನ್ ಕ್ರಿಕೆಟ್ ಮಂಡಳಿ ಪ್ರಕಟಿಸಿದೆ. ಇದೇ 28 ಸರಣಿ ಆರಂಭವಾಗಲಿದ್ದು ಸೆಪ್ಟೆಂಬರ್ 13 ಫೈನಲ್ ಪಂದ್ಯ ನಡೆಯಲಿದೆ. ಸೆಪ್ಟೆಂಬರ್ 5 ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅಸ್ಮಿತಾ ಚಲಿಹಾ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಅವರು ಜಪಾನ್ನ ಹಿನಾ ಅಕೆಚಿ ವಿರುದ್ಧ 20-22 21-15 21-19 ಸೆಟ್ಗಳ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಈಗ ಸಮಯ 11:55. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿ ಜೆ. ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಈಗ ಮೊದಲಿಗೆ ಕೇಳಿ ವಜ್ರಕಾಯ ಚಿತ್ರದ ಗೀತೆಯನ್ನು. ಸಂತೋಷ್ ವೆಂಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

ಕೇಳುತ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:30 ಆಗಿದೆ. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇಂದು ನಾವು ಕನ್ನಡ ಚಿತ್ರರಂಗದ ಪ್ರಸಿದ್ಧ ಅಭಿನೇತ್ರಿ ವನಿತಾ ವಾಸು ಅವರ ಕಲಾ ಪಯಣವನ್ನು ನೆನೆಯುತ್ತಿದ್ದೇವೆ. 80ರ ದಶಕದಲ್ಲಿ ಬೆಳ್ಳಿ ಪರದೆಗೆ ಕಾಲಿಟ್ಟು ತಮ್ಮ ನೈಜ ಅಭಿನಯದ ಹಾಗೆಯೇ ಚುರುಕುತನದ ಮೂಲಕವಾಗಿ ಪ್ರೇಕ್ಷಕರ ಮನಗೆದ್ದವರು ವನಿತಾ ವಾಸು ಅವರು. ಸದಾ ಮುಗುಳು ನಗುವಿನಿಂದ ಕನ್ನಡಿಗರ ಹೃದಯದಲ್ಲಿ ನೆಲೆಸಿದ ಈ ನಟಿಯ ಬದುಕಿನ ಅನೇಕ ವಿಶೇಷ ಸಂಗತಿಗಳನ್ನು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಎಲ್ಲರೂ ಜೊತೆಯಾಗಿರಿ, ಕೇಳ್ತಲೇ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಮೊದಲಿಗೆ ಕೇಳಿ ಆಗಂತುಕ ಚಿತ್ರದ ಗೀತೆಯನ್ನು. ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ರಾಜೀವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ವನಿತಾ ವಾಸು ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ವನಿತಾ ವಾಸು ಅವರು ಚಿತ್ರರಂಗ ಪ್ರವೇಶ ಮಾಡಿದಾಗ ಅವರಲ್ಲಿ ಇದ್ದಂತಹ ನಟನಾ ಕೌಶಲ್ಯ ತಕ್ಷಣವೇ ಪ್ರೇಕ್ಷಕರ ಗಮನ ಸೆಳೆಯಿತು. ಬೆಳದಿಂಗಳ ಬಾಲೆ ಚಿತ್ರದ ಅಭಿನಯ ಅವರ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ನೀಡಿತು. ನಂತರ ಕಾದಂಬರಿ, ಉತ್ಕರ್ಷ, ಮಣ್ಣಿನ ದೋಣಿ ಮುಂತಾದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರ ಮೆಚ್ಚುಗೆ ಪಡೆದರು. ಆ ಕಾಲದ ಪ್ರಮುಖ ನಾಯಕ ನಟರ ಜೊತೆ ಅಭಿನಯಿಸಿ ಸೈ ಎನಿಸಿಕೊಂಡರು. ತಮ್ಮ ನವಿರಾದ ಅಭಿನಯ, ಸಂಭಾಷಣೆ ಹಾಗೂ ವೈವಿಧ್ಯಮಯ ಪಾತ್ರಗಳ ಮೂಲಕವಾಗಿ ಚಂದನವನದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಛಾಪನ್ನ ಒತ್ತಿದ್ರು. ಅವರು ನಟಿಸಿದ ಪ್ರತಿಯೊಂದು ಪಾತ್ರವು ಜನಮಾನಸದಲ್ಲಿ ಇಂದಿಗೂ ಹಸಿರಾಗಿ ಉಳಿದುಕೊಂಡಿದೆ ಅಂದರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಈಗ ಅವರದ್ದೇ ಅಭಿನಯದಲ್ಲಿ ಮೂಡಿ ಬಂದಂತಹ ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೂ ಸಂಗಡಿಗರು ಧ್ವನಿಯಾಗಿರುವಂತಹ ಈ ಗೀತೆಗೆ ಕೆ ವಿ ಮಾಧವನ್ ಅವರು ಸಂಗೀತ ನೀಡಿದ್ದಾರೆ.

ಆತ್ಮೀಯ ಕೇಳಿದ್ರೆ, ನಾವು ವನಿತಾ ವಾಸು ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. 1980 ದಶಕದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದಂತಹ ಇವರು ಆಗಂತುಕ, ಕಾಡಿನ ಬೆಂಕಿ, ತರ್ಕ ಮತ್ತು ನಾಗಮಂಡಲ ಸೇರಿದಂತೆ ಮುಂತಾದ ವಿಭಿನ್ನ ಹಾಗೂ ಕ್ಲಾಸಿಕ್ ಚಲನಚಿತ್ರಗಳಲ್ಲಿ ಅದ್ಭುತ ನಟನೆಯನ್ನು ಮಾಡಿದ್ದಾರೆ. ಹಾಗೆಯೇ ಚಿತ್ರರಂಗದಲ್ಲಿ ದೊಡ್ಡ ಯಶಸ್ಸು ಕಂಡ ನಂತರವೂ ವನಿತಾ ವಾಸು ಅವರು ಕಲೆಯ ಮೇಲಿನ ಪ್ರೀತಿಯಿಂದ ಕಿರುತೆರೆಗೂ ಕಾಲಿಟ್ಟರು. ಪ್ರತಿಯೊಂದು ಮನೆಯ ಮನರಂಜನೆಯಾದಂತಹ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳನ್ನು ಪೋಷಿಸಿ ಅಪಾರ ಪ್ರೇಕ್ಷಕರನ್ನು ತಲುಪಿದರು. ತಾಯಿಯ ಪಾತ್ರವಿರಲಿ, ಪೋಷಕ ಪಾತ್ರವಿರಲಿ ಅಥವಾ ನೆಗೆಟಿವ್ ಶೇಡ್ ಇರಲಿ, ಪ್ರತಿಯೊಂದಕ್ಕೂ ಜೀವ ತುಂಬುತ್ತಾ ಇದ್ದಾರೆ. ಅವರ ಅಭಿನಯದ ನಿಷ್ಠೆ ಜನರಿಗೆ ತುಂಬ ಇಷ್ಟವಾಯಿತು. ಬೆಳ್ಳಿ ಪರದೆಗೆ ಮಾತ್ರವಲ್ಲ, ಕಿರುತೆರೆಯಲ್ಲೂ ಅತ್ಯಂತ ಯಶಸ್ವಿ ಕಲಾವಿದೆಯಾಗಿ ಗುರುತಿಸಿಕೊಂಡು ಎಲ್ಲರ ಮನೆ ಮಾತಾಗಿದ್ದಾರೆ. ಇಂದಿಗೂ ಕಿರುತೆರೆ ಪ್ರೇಕ್ಷಕರನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ. ಈಗ ಕೇಳೋಣ ಬೆಳದಿಂಗಳ ಬಾಲೆ ಚಿತ್ರದ ಗೀತೆಯನ್ನು. ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ, ಶ್ಯಾಮ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ, ಗುಣಾ ಸಿಂಗ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ವನಿತಾ ವಾಸು ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಕನ್ನಡದ ಕಿರುತೆರೆ ಇಂದು ಅನೇಕ ಜನ ಅದ್ಭುತ ಅವಿಸ್ಮರಣೀಯ ಖಳನಾಯಕರನ್ನು ಕಂಡಿದೆ. ಆದರೆ ನಟಿ ವನಿತಾ ವಾಸು ಅವರು ಕೂಡ ತಮ್ಮ ಕಿರುತೆರೆ ಪಯಣದುದ್ದಕ್ಕೂ ಹಲವಾರು ಖಳನಾಯಕಿ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕವಾಗಿ ಕನ್ನಡ ಕಿರುತೆರೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಎಂದರೆ ತಪ್ಪಾಗೋದಿಲ್ಲ. ಅಂದಹಾಗೆ ನಟಿ ವನಿತಾ ವಾಸು ಅವರು ಕಿರುತೆರೆಯಲ್ಲಿ ನಿನ್ನೆ ಮೊನ್ನೆ ಪಯಣ ಅಲ್ಲ. ಅವರು ಸುಮಾರು 20 ವರ್ಷಗಳ ಹಿಂದೆ ಪ್ರಸಾರವಾಗುತ್ತಿದ್ದ ಮನೆಯೊಂದು ಮೂರು ಬಾಗಿಲು ಧಾರಾವಾಹಿಯಿಂದ ಹಿಡಿದು ಹಲವಾರು ಧಾರಾವಾಹಿಗಳಲ್ಲಿ ನಾನಾ ರೀತಿಯ ಖಳನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ತಾವು ಮಾಡುವ ಪಾತ್ರಕ್ಕೆ ಅಚ್ಚುಕಟ್ಟಾಗಿ ಜೀವ ತುಂಬುವಂತಹ ನಟಿ ವನಿತಾ ವಾಸು ಅವರು ಕಿರುತೆರೆ ಪಯಣವನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಕೇವಲ ಬೆಳ್ಳಿ ಪರದೆ ಅಲ್ಲ ಅಥವಾ ಕಿರುತೆರೆ ಅಂತಲ್ಲ, ಅವರು ನಿಜ ಜೀವನದಲ್ಲೂ ಸಹ ಅದ್ಭುತ ಪಯಣವನ್ನು ಕಂಡಿದ್ದಾರೆ. ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ್ದಾರೆ. ಅನೇಕ ಏಳು ಬೀಳುಗಳಿದ್ರೂ ಸಹ ಧೈರ್ಯದಿಂದ ಅದನ್ನೆಲ್ಲ ಮುನ್ನುಗ್ಗಿಕೊಂಡು ತಮ್ಮ ಜೀವನವನ್ನು ಸಾಗಿಸಿದ್ದಾರೆ. ನೇರ ನುಡಿ ಮತ್ತು ಧನಾತ್ಮಕ ಚಿಂತನೆ ಹೊಸ ಕಲಾವಿದರಿಗೆ ಸದಾ ಮಾದರಿಯಾಗಿದೆ. ಅಂದರೆ ಅಷ್ಟು ಅದ್ಭುತವಾಗಿ ಅವರು ನಟನೆ ಇತ್ತು ಅಂತ. ಎಷ್ಟೇ ಕಷ್ಟ ಬಂದರೂ ಕಲೆಯ ಮೇಲಿನ ನಿಷ್ಠೆಯನ್ನು ಬಿಡದೆ ಮುನ್ನಡೆದಂತಹ ಅವರ ಜೀವನ ನಿಜಕ್ಕೂ ಇಂದಿನ ಹೊಸ ಯುಗದ ಎಲ್ಲ ಕಲಾವಿದರಿಗೂ ಒಂದು ರೀತಿಯ ಪ್ರೇರಣೆ ಅಂತ ಅಂದರೆ ತಪ್ಪಾಗುವುದಿಲ್ಲ. ಈಗ ಕೇಳೋಣ ಮಣ್ಣಿನ ದೋಣಿ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಒಂದು ಗೀತೆಗೆ ಹಂಸರೇಖ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.

ಹೀಗೆ ತಮ್ಮ ವಿಶಿಷ್ಟ ಅಭಿನಯದ ಮೂಲಕವಾಗಿ ದಶಕಗಳಿಂದ ಕನ್ನಡಿಗರನ್ನ ಮನರಂಜಿಸುತ್ತಾ ಬಂದಿರುವಂತಹ ಹೆಮ್ಮೆಯ ಕಲಾವಿದೆ ವನಿತಾ ವಾಸು ಅವರಿಗೆ ನಮ್ಮ ವಿವಿಧ ಭಾರತೀಯ ಪರವಾಗಿ

ಕಾರ್ಯಕ್ರಮಕ್ಕೆ ಗೌರವ ಪೂರ್ವಕ ಧನ್ಯವಾದಗಳು. ಅವರ ಕಲಾಪಯಣ ಹೀಗೆ ಯಶಸ್ವಿಯಾಗಿ ಮುಂದುವರಿಯಲಿ ಅಂತ ಹಾರೈಸೋಣ. ಇದಾಗಿತ್ತು ಇವತ್ತಿನ ಕಲಾಭಾರತಿ. ಆತ್ಮೀಯ ಕೇಳುಗರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ವನಿತಾ ವಾಸು ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ನಾವು ವನಿತಾ ವಾಸು ಅವರ ಚಿತ್ರಗಳನ್ನೆಲ್ಲ ನೋಡಿದ್ದೀವಿ, ಅವರ ಅಭಿನಯ ನಮಗೆ ತುಂಬ ಇಷ್ಟ ಅಂತ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಈಗ ಕೇಳಿ ಅನಂತನ ಅವತಾರ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಹಂಸಲೇಖ ಹಾಗೆ ಸಂಗಡಿಗರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಇಂದು ಪ್ರದೇಶ ಸಮಾಚಾರ ಪ್ರಸಾರವಾಗುತ್ತಿಲ್ಲ, ಬದಲಿಗೆ ಎಂದಿನಂತೆ ನಾವು 12:06 ಆರಂಭಿಸುತ್ತಿದ್ದಂತಹ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಈಗ ಆರಂಭಿಸೋಣ. ನೀವು ನಮಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಈ ಸಮಯ ಕೇಳಬಹುದು. ಯಾವ ಸಂಖ್ಯೆಗೆ ಕರೆ ಮಾಡಬೇಕಪ್ಪ ನೀವು ಅಂದರೆ, ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226257. ಈ ಒಂದು ಸಂಖ್ಯೆಗೆ ಕರೆ ಮಾಡಿ. ಹಾಗೆಯೇ ಇನ್ನೊಂದು ಸಂಖ್ಯೆ ಹೇಳ್ತಾ ಇದ್ದೀನಿ, 0802226327. ಮತ್ತೊಮ್ಮೆ 0802226327. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಇಷ್ಟದ ಗೀತೆಗಳನ್ನು ಈ ಸಮಯ ಕೇಳಿ. ಈಗ ಒಂದು ಗೀತೆಯನ್ನು ಕೇಳೋಣ, ಯಾರಿಗೂ ಹೇಳಬೇಡಿ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆಯೇ ಆಶಾಜಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ ಸರ್, ಹೇಗಿದ್ದೀರಿ? ಏನ್ ತಿಂಡಿ ಮಾಡಿದ್ರಿ ಬೆಳಗ್ಗೆ? ನಾನು ಆರಾಮಿದ್ದೀನಿ. ಹಾ ಹಾ, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು ಸರ್? ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಸರ್. ಈಗ ಕೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಗೀತೆಯನ್ನ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಭುಜಂಗ ಅವರ ಸಾಹಿತ್ಯಕ್ಕೆ ಲಕ್ಷ್ಮಣ್ ಬೆಳ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಒಕ್ಕರಿಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನಮ್ಮ ಇನ್ನೊಬ್ಬ ಕಿಡುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಕಿರಣ್ ಅಂತ.
0: ನಮಸ್ತೆ ಸರ್, ಏನ್ ಮಾಡ್ಕೊಂಡಿದ್ರಿ ತಾವು?
1: ಲ್ಯಾಬ್
0: ಲ್ಯಾಬ್ ಇಟ್ಕೊಂಡಿದ್ದೀರಾ? ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತೀರಾ? ಹಾ ಸರ್. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ಇವರ ಕನ್ನಡಿಗರಿಂದ ನಾಡು ಕರ್ನಾಡು ಎಲ್ಲ ನಮ್ಮ ಅಪ್ಪು ಫ್ಯಾನ್ ಎಲ್ಲರಿಗೋಸ್ಕರ.
0: ಅಪ್ಪು ಸರ್ ಫ್ಯಾನ್ ನೀವು?
1: ಹಾ ಸರ್.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡಿ
1: ಎಲ್ಲ ಅಪ್ಪು ಫ್ಯಾನ್ಗೋಸ್ಕರ.
0: ಖಂಡಿತ ಸರ್,
1: ಗೀತೆಗಳು
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಖಂಡಿತ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದಗಳು.
0: ಧನ್ಯವಾದ. ಈಗ ಕೇಳಿ ವೀರ ಕನ್ನಡಿಗ ಚಿತ್ರದ ಗೀತೆಯನ್ನ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆಯೇ ಚಕ್ರಿ ಅವರ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಹಲೋ.
1: ಹಲೋ,
0: ನಮಸ್ಕಾರ. ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ, ನಾವು ಗಿರಿನಗರ ಮಂಜು ಅಂತ ಹೇಳಿ ಸರ್.
0: ನಮಸ್ಕಾರ ಮೇಡಮ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಿ ಸರ್, ನೀವು ಹೇಗಿದ್ದೀರಾ?
0: ನಾನು ತುಂಬಾ ಚೆನ್ನಾಗಿದ್ದೀನಿ. ಬೆಳಿಗ್ಗೆ ಏನ್ ತಿಂಡಿ ಮಾಡಿದ್ರಿ?
1: ತಿಂಡಿ ದೋಸೆ ಆಲೂಗಡ್ಡೆ ಪಲ್ಯ ಸರ್.
0: ದೋಸೆ ಆಲೂಗಡ್ಡೆ ಪಲ್ಯನಾ?
1: ಹಾಂ ಸರ್.
0: ಓಕೆ ಮೇಡಮ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ನಮಗೆ ಅಣ್ಣವ್ರ ಫಿಲಮ್, ಅದರಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಫಿಲಮ್ ಸಾಂಗ್ ಬೇಕು ಸರ್.
0: ಕಸ್ತೂರಿ ನಿವಾಸ.
1: ಕಸ್ತೂರಿ ನಿವಾಸ, ಹೌದು ಸರ್.
0: ಖಂಡಿತ ಮೇಡಮ್, ನಿಮ್ಮಿಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀನಿ.
1: ಆಮೇಲೆ ನಿಮ್ಮ ಕೃಪೆ ನಮ್ಮ ಎಲ್ಲರ ಮೇಲೂ ಬೇಕು ಸರ್. ಯಾಕೆ ಅಂತ ಕೇಳಿ.
0: ಹಾ ಹೇಳಿ ಮೇಡಮ್.
1: ನೀವು ವರುಣ ಅಲ್ವಾ?
0: ಹಾ ವರುಣ.
1: ಎಲ್ಲಾರ್ಗು ಮಳೆ ಬೇಕಲ್ಲ ಸರ್, ಅದಕ್ಕೋಸ್ಕರ.
0: ಓ ಹಾಗೆ, ವರುಣನ ಕೃಪೆ. ಖಂಡಿತ ಮೇಡಮ್.
1: ನಿಮ್ಮ ದಯೆ ಆಶೀರ್ವಾದ ನಮ್ಮ ಎಂಟೈರ್ ಕರ್ನಾಟಕದ ಮೇಲೂ ಬೇಕು ಸರ್, ಅದಕ್ಕೋಸ್ಕರ.
0: ವರುಣ ದೇವನ ಕೃಪೆ ಇರುತ್ತೆ ಖಂಡಿತ.
1: ನೀವು ವರುಣ ಅಲ್ವಾ ಸರ್, ಅದಕ್ಕೋಸ್ಕರ.
0: ಹೌದು, ನಾನದೇ ವರುಣ ದೇವನ ಕೃಪೆ ಅಂತ ಹೇಳಿದೆ.
1: ಹೌದು ಸರ್. ನಿಮ್ದೆಲ್ಲ ತಿಂಡಿ ಆಯ್ತಾ ಸರ್?
0: ಆಯ್ತು ಮೇಡಮ್.
1: ಓಕೆ ಸರ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಮೇಡಮ್.
1: ಓಕೆ ಸರ್, ಧನ್ಯವಾದ.
0: ಈಗ ಕೇಳಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ನಮ್ಮ ಅನೇಕ ಕೇಳುಗರು ಕೇಳ್ತಾ ಇದ್ದಾರೆ ನಮಗೆ ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಹೇಳಿ ಅಂತ. ಈಗ ಅವರಿಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ದೂರವಾಣಿ ಸಂಖ್ಯೆಯನ್ನು 0802237779 ಮತ್ತೊಂದು ಸಂಖ್ಯೆ 0802226392 ಈ ಎರಡು ಸಂಖ್ಯೆಗಳಿಗೆ ಕರೆ ಮಾಡಿ ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಈಗ ಕೇಳೋಣ ಮಾತೃಭಾಗ್ಯ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಸರ್, ನಮಸ್ತೆ ರೀ.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ನಾನು ರಾಯಬಾಗ್ ತಾಲೂಕು ಮೂರ್ಕೋಳದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ ಸರ್.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಆರಾಮದಾರೆ ಸರ್. ತಾವು ಆರಾಮದಿರಿ?
0: ಆರಾಮಿದ್ದೀನಿ. ಏನ್ ಮಾಡಿದ್ರಿ ತಿಂಡಿ ಬೆಳಗ್ಗೆ?
1: ಸರ್, ನಾವು ಉಪ್ಪಿಟ್ಟು ಮಾಡಿದ್ದೀರಿ ಮೇಡಮ್. ನಮಸ್ಕಾರ.
0: ಉಪ್ಪಿಟ್ಟು ತಿಂದ್ರಾ?
1: ಉಪ್ಪಿಟ್ಟು ತಿಂದಿರೋದು ಸರ್.
0: ಓಕೆ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು
1: ಸರ್? ಚಿತ್ರ ದಾರಿ ತಪ್ಪಿದ ಮಗ ರೀ. ಅದರಲ್ಲಿ ನಾರಿಯ ಸೀರೆ ಕದ್ದ, ರಾಧೆಯ ಮನವಾಗೆದ್ದ, ಕಲ್ಲರ ಕಲ್ಲ ಕೃಷ್ಣನು ಸಾಂಗ್.
0: ಹಾ ಸರ್, ಖಂಡಿತ
1: ಸಾಂಗ್ ಬೇಕ್ರಿ ಸರ್.
0: ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ಸ್ ರೀ.
0: ಧನ್ಯವಾದ. ಈಗ ಕೇಳಿ ದಾರಿ ತಪ್ಪಿದ ಮಗ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಘಟಿಗರ ಧ್ವನಿಯಲ್ಲಿ ಚಿಯುದ ಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಬೋಲ ಶ್ರೀ ಕೃಷ್ಣ ಪರಮಾತ್ಮಕಿ. ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ.

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000 ನಾ

0: ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ.
1: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಲೋ,
2: ನಮಸ್ತೆ ಸರ್.
1: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ಮೌನಿಕಾ ಹಾಸನದಿಂದ.
1: ಮೇಡಮ್ ನಮಸ್ಕಾರ, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
1: ನಾನು ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು
2: ಸರ್? ನನಗೊಂದು ಓಲ್ಡ್ ಸಾಂಗ್, ನಮ್ಮ ಮಕ್ಕಳು ಸಿನಿಮಾ, ಕಲ್ಪನಾ ಅವರ ಸಿನಿಮಾ ಅದು, ಜಾನಕಿ ಅಮ್ಮ ಆಡಿರೋದು. ಮನಸ್ಸೇ ನಗಲೇಕೆ ಹರಿಷದಿ ನೀನು ಇದೀನ, ಆ ಸಾಂಗ್ ಬೇಕು.
1: ಖಂಡಿತ ಮೇಡಮ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಥ್ಯಾಂಕ್ ಯು ಸರ್.
1: ಧನ್ಯವಾದ. ಈಗ ಕೇಳಿ ನಮ್ಮ ಮಕ್ಕಳು ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯ ಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ ಸರ್.
0: ಸರ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಿಮ್ಮ ಹೆಸರು?
1: ಸರ್, ನನ್ನ ಹೆಸರು ವಸುದೇವಮೂರ್ತಿ ಅಂತ.
0: ಹಾಂ ಸರ್.
1: ಸರ್, ಹೆಸರುಘಟ್ಟ ಒಬ್ಳಿ ಬುಡುಮನಳ್ಳಿಯಿಂದ ಮಾತಾಡ್ತಿದ್ದೀನಿ ಸರ್.
0: ನಮಸ್ತೆ ಸರ್, ಹೇಗಿದ್ದೀರಿ?
1: ನಾನು ಇದೇ ಮೊದಲ ಬಾರಿ ಮಾಡ್ತಿರೋ ಸರ್ ಕರೆ ನಾನು.
0: ಹಾಂ ಹಾಂ ಹಾಂ.
1: ನಾನು ಹೀಗೆ ಏನೋ ಬೇಜಾರಾಯ್ತು ಅಂತೇಳಿ ರೇಡಿಯೋ ಹಾಕೊಂಡು ಕುಂತಾಗ ಸರ್ ನಿಮ್ಮ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಇದೇ ಮೊದಲ ಬಾರಿಗೆ ನಾನು ಕರೆ ಮಾಡ್ತಾ ಇರೋದು.
0: ಕಣ್ ಸಂತೋಷ ಆಯ್ತು ಸರ್. ಯಾವ ಗೀತೆಯನ್ನು ಪ್ರಸಾರ ಮಾಡ್ಬೇಕಿತ್ತು
1: ಸರ್? ನನಗೆ ಮಹಾಸತಿ ಅನುಸೂಯದಲ್ಲಿ ಸಮಾನ ಯಾರಿ ಹಾಡು ಅನ್ನೋದು ಒಂದು ಗೀತೆ ಇದೆ ಸರ್. ಸೊ ಅದು ಪ್ರಸಾರ ಬರ್ಬೇಕಾಯ್ತು. ಅದಿಲ್ಲ ತ್ರಿಮೂರ್ತಿ ರೂಪ ಅಂತ ಹೇಳಿದ್ರು. ಸರಿ, ನನಗೆ ಹಾಡಾಗಿದ್ರೆ ಚೆನ್ನಾಗಿರೋದು ಅಂತ ಅನ್ಸಿತ್ತು.
0: ಬಹುಶಃ ಗೀತೆ ಇಲ್ಲ ಅನ್ಸುತ್ತೆ.
1: ಇಲ್ಲ, ನಿಮ್ ಭಾರತದಲ್ಲೇ ಕೇಳ್ತಾ ಇರ್ತೀನಿ ನಾನು ಈ ಹಾಡನ್ನ. ಭಾರತದಲ್ಲಿ ಈ ಹಾಡನ್ನ ಕೇಳ್ತಾ ಇರ್ತೀನಿ. ಹಾಗಾಗಿ ನಿಮ್ಮ ಗೀತೆ ಕೇಳಿ ಅದು ಹಾಡನ್ನ ಮತ್ತೊಮ್ಮೆ ಕೇಳ್ಬೇಕು ಅನ್ನೋದು ನಮ್ಗೆ ಕೋರಿಕೆ ಸರ್.
0: ಖಂಡಿತ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಕೇಳಿ ಮಹಾಸತಿ ಅನಸೂಯ ಚಿತ್ರದ ಗೀತೆಯನ್ನ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಚಿವದಶಂಕರ್ ಅವರು ಈ ಒಂದು ಗೀತೆಗೆ ಸಾಹಿತ್ಯವನ್ನು ರಚಿಸಿದ್ದು, ಹನುಮಂತರಾವ್ ಅವರು ಸಂಗೀತ ನೀಡಿದ್ದಾರೆ.

ಅದ್ ಮೇಲೆ ಕೇಳಿದ್ರೆ ಈಗೊಬ್ಬ ಕೇಳಿದ್ರು ಕರೆ ಮಾಡಿದ್ರು, ಆದರೆ ಅವರ ಸಂಪರ್ಕ ಸಾಧ್ಯವಾಗ್ತಿಲ್ಲ, ಕರೆ ಕಟ್ಟಾಗ್ಬಿಟ್ಟಿದೆ ಅವ್ರದ್ದು. ಅವರು ಬಂಗಾರದ ಪಂಜರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ರು. ಈಗ ಅವರಿಗಾಗಿ ಬಂಗಾರದ ಪಂಜರ ಚಿತ್ರದ ಗೀತೆ ಪಿ ವಿ ಶ್ರೀನಿವಾಸ್ ಹಾಗೆ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಒಂದು ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೆ ಜಿ ಕೆ ರಘು ಅವರ ಸಂಗೀತವಿದೆ.

0: ಆತ್ಮೀಯ ಕೇಳುಗರೇ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ ಬನ್ನಿ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ನಾವು ವೇಣುಗೋಪಾಲ್ ಅಂತ, ಇಂಡಿಯಾದಿಂದ ಸರ್.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಸೂಪರ್ ಸರ್.
0: ಚೆನ್ನಾಗಿದ್ದೀರಾ?
1: ಹೌದು ಸರ್.
0: ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು
1: ಸರ್? ಲವ್ ಇನ್ ಮಂಡ್ಯದಿಂದ.
0: ಹಾಂ ಹಾಂ.
1: ಒಂದು ಅಪರೂಪದ ಗಾನ ಇದು ಅಂತ ಒಂದು ಸಾಂಗ್ ಇದೆ ನೋಡಿ ಸರ್.
0: ಹಾಂ ಹಾಂ.
1: ಆ ಸಾಂಗ್ ಪ್ರಸಾರ ಮಾಡಿ ಸರ್.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದಗಳು ಸರ್.
0: ಧನ್ಯವಾದ. ಈಗ ಕೇಳಿ, ಲವ್ ಇನ್ ಮಂಡ್ಯ ಚಿತ್ರದ ಗೀತೆಯನ್ನು ರಾಜೇಶ್ ಕೃಷ್ಣನ್ ಚಿತ್ರ ಅವರ ಧ್ವನಿಯಲ್ಲಿ ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಅನೂಪ್ ಸೆಲಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಕೇಳ್ತಿದ್ದೀರಿ ಕರೆಗೊಂದು ಹಾಡು ಕಾರ್ಯಕ್ರಮವನ್ನ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸಂಪರ್ಕ ಸಾಧ್ಯವಾಗ್ತಿಲ್ಲ, ಕರೆ ಕಟ್ ಆಗಿದೆ. ಈಗ ಅವರಿಗಾಗಿ ಈ ಒಂದು ಗೀತೆ, ಸ್ಪರ್ಶ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ ಶಂಕರ್ ಅವರು ಮೂಡುಬಿದ್ರೆಯಿಂದ. ಈಗ ಅವರಿಗಾಗಿ ಈ ಗೀತೆ, ಈ ಒಂದು ಗೀತೆಯನ್ನು ಹರಿಹರನ್ ಅವರು ಧ್ವನಿಯಾಗಿದ್ದು, ವ್ಯಾಸರಾವ್ ಅವರು ಸಾಹಿತ್ಯ ನೀಡಿದ್ದು, ಹಂಸಲೇಖ ಅವರು ಸಂಗೀತ ನೀಡಿದ್ದಾರೆ. ಸ್ಪರ್ಶ ಚಿತ್ರದ ಗೀತೆ.

ಆತ್ಮೀಯ ಕೇಳುಗರೆ, ಇದುವರೆಗೂ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಿದ್ರಿ. ಸಮಯ ಇನ್ನೇನು 1 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯ ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ 2025ನೇ ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ರಾಷ್ಟ್ರಪತಿ ಪ್ರದಾನ ಮಾಡಿದರು. ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಇಂದು ಸಂಜೆ ವೇಳೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ. ಪ್ರಮುಖ ಖಾತೆಗಳಿಗಾಗಿ ಹಲವು ಸಚಿವರು ಬೇಡಿಕೆ ಇಟ್ಟಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಆಡಳಿತ ಪಕ್ಷವು ಆಂತರಿಕ ಅಧಿಕಾರ ಹೋರಾಟಗಳಲ್ಲೇ ಮುಳುಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರಮಾಣವಚನ ಸ್ವೀಕರಿಸಿ 4 ದಿನಗಳಾದರೂ ಇನ್ನೂ ಖಾತೆ ಹಂಚಿಕೆಯಾಗಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿರುವ ವಿಜಯನಗರ ಶಾಸಕ ಕೃಷ್ಣಪ್ಪ ಅವರ ನಿವಾಸಕ್ಕೆ ತೆರಳಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮನವೊಲಿಸುವ ಪ್ರಯತ್ನ ನಡೆಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವತಿಯಿಂದ ಇಂದು ಚಿಕ್ಕಪೇಟೆ ವಿಭಾಗದ ಹೊಂಬೇಗೌಡ ನಗರ ಬಿಟಿಎಸ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ಕಾರ್ಯಾಚರಣೆ ನಡೆಯಿತು. ಸಂಸತ್ತಿನ ಉಭಯ ಸದನಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ಸದನಕ್ಕೆ ಆಗಮಿಸುವಂತೆ ಪ್ರತಿಪಕ್ಷಗಳ

ಸದಸ್ಯರು ಪಟ್ಟು ಹಿಡಿದು ಗದ್ದಲ ನಡೆಸಿದ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ನವದೆಹಲಿಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ರಾಷ್ಟ್ರಪತಿಗಳ ಚಿನ್ನದ ಪದಕ ಸೇರಿದಂತೆ ಹಲವು ಪದಕಗಳನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಿದ್ದಾರೆ. ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ತಾನ್ವಿ ಶರ್ಮಾ ಅವರನ್ನು ಸೋಲಿಸುವ ಮೂಲಕ ಭಾರತದವರೇ ಆದ ರಕ್ಷಿತಾ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: 90.9 FM.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಆತ್ಮೀಯ ಕೇಳುಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ನಿಮ್ಮ ಸಂದೇಶಗಳನ್ನು ಓದುವಂತಹ ಸಮಯ. ಸಂದೇಶ ಕಳಿಸಿದ್ದಾರೆ ಸುಜಾತ ಆರ್ ಗಣೇಶ್ ಅವರು. ಬೆಳಗಿನಿಂದ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು, ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ. ಹಾಗೆ ಹನುಮಂತಪುರ ಹನುಮಂತಪ್ಪ ಹಾಲುಗೊಮ್ಮನಹಳ್ಳಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮಗಳೆಲ್ಲವೂ ಚೆನ್ನಾಗಿತ್ತು, ಹಿಟ್ಟು ಸಾಂಗ್ಸ್ಗಳು ನನಗೆ ತುಂಬ ಇಷ್ಟ ಆಯಿತು ಅಂತ. ಹಾಗೆಯೇ ಹಟ್ಟಿ ಚಿನ್ನದ ಗಣಿಯಿಂದ ಅಮರಗುಂಡಪ್ಪ ಅವರು ಸಂದೇಶ ಕಳಿಸಿದ್ದಾರೆ, ವನಿತಾ ವಾಸು ಮೇಡಮ್ ಅವರ ಕಲಾಭಾರತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ಅಂತ. ಹಾಗೆಯೇ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶ ಕಳಿಸಿದ್ದಾರೆ, ಕಲಾಭಾರತಿ ಕಾರ್ಯಕ್ರಮ ಹಾಡುಗಳು ತುಂಬ ಚೆನ್ನಾಗಿದ್ವು ಅಂತ. ಹಾಗೆ ಶ್ರೀಹೊಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಅವರು ಸಹ ಸಂದೇಶ ಕಳಿಸಿದ್ದಾರೆ, ಬೆಳಗಿನ ಹಾಡುಗಳೆಲ್ಲ ಚೆನ್ನಾಗಿತ್ತು, ಹಾಗೆ ಮಣ್ಣಿನ ದೋಣಿ ಹಾಡು ತುಂಬ ಇಷ್ಟ ಆಯಿತು ನನಗೆ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಳದಿಂಗಳ ಬಾಲೆ ಹಾಡು ಇಷ್ಟ ಆಯಿತು ಅಂತ ಆದೂರು ಪ್ರಕಾಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಶಿವಾನಂದ ಶಶಿಕಲಾ ಅವರು ಸಂದೇಶ ಕಳಿಸಿದ್ದಾರೆ, ಬೆಳಗಿನ ಕಲಾಭಾರತಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ವನಿತಾ ವಾಸ ಅವರ ಕಾರ್ಯಕ್ರಮ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅಲ್ಸೂರು ರಾಜೇಶ್ ಅವರು, ವನಿತಾ ವಾಸು ಅವರ ಎಲ್ಲ ಕನ್ನಡ ಚಿತ್ರಗಳನ್ನು ನಾವು ನೋಡಿದ್ದೀವಿ, ಅವರ ಅಭಿನಯ ಅಮೋಘ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಇಂದಿನ ಕಲಾಭಾರತಿ ಕಾರ್ಯಕ್ರಮ ವನಿತಾ ವಾಸು ಅವರ ಕುರಿತಾಗಿ ತುಂಬ ಚೆನ್ನಾಗಿತ್ತು, ನಮಗೆ ತುಂಬ ಇಷ್ಟ ಆಯಿತು ಅಂತ. ಹಾಗೆ ಬಾಗಲಕೋಟೆಯಿಂದ ಅಂಕುಲ್ ದೀಪ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಲಾಭಾರತಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ. ಹಾಗೆ ಶಿವಲಿಂಗಯ್ಯ ಹಿರೇಮಠ ಅವರ ಸಂದೇಶ ಬಂದಿದೆ. ಇನ್ನು ಹಾಗೆ ನವೀನ್ ಕಾವ್ಯ ಅವರು ಸಂದೇಶ ಕಳಿಸಿದ್ದಾರೆ, ಬೆಳಗಿನ ಕಾರ್ಯಕ್ರಮದ ಕಲಾಭಾರತಿ ತುಂಬ ಚೆನ್ನಾಗಿತ್ತು, ಒಳ್ಳೆಯ ಹಾಡುಗಳು ಪ್ರಸಾರ ಆದವು ಅಂತ. ಹಾಗೆ ರಾಯಭಾಗ ತಾಲೂಕು ಮುಗಳ ಕೋಡ ಶಿವಲಿಂಗಯ್ಯ ಅವರ ಸಂದೇಶ ಬಂದಿದೆ, ಅವರು ಹೇಳ್ತಿದ್ದಾರೆ ಬೆಳಗಿನಿಂದ ಪ್ರಸಾರವಾದ ಕರೆಗೊಂದು ಹಾಡು ಕಾರ್ಯಕ್ರಮ ಇರ್ಬೋದು, ಕಲಾಭಾರತಿ ಕಾರ್ಯಕ್ರಮ ಎಲ್ಲವೂ ತುಂಬ ಚೆನ್ನಾಗಿತ್ತು ಅಂತ. ಇನ್ನು ಮೋನಿಕಾ ಅವರು ಸಂದೇಶ ಕಳಿಸಿದ್ದಾರೆ, ವನಿತಾ ವಾಸು ಅವರ ಕಲಾಭಾರತಿ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬಂತು ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಈಗ ಕೇಳೋಣ ಚಲ್ಲಾಟ ಚಿತ್ರದ ಗೀತೆಯನ್ನು ಮುರಳಿ ಮೋಹನ್ ಅವರ ಧ್ವನಿಯಲ್ಲಿ, ಹಾಗೆಯೇ ಶಮಿತಾ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಈ ಒಂದು ಗೀತೆಗೆ ಗುರುಕಿರಣ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಷ್ಟೀಯ ಕೈಮಗ್ಗ ದಿನ. 22 ಮಂದಿ ನೇಕಾರರಿಗೆ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಚ್ ಪ್ರಶಸ್ತಿ. ವಾರ್ತೆಗಳ ವಿವರ: 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ವೇಳೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಖಾತೆ ಸಚಿವ ಪವಿತ್ರಾ ಮಾರ್ಗ್ರೇಟಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 2025ನೇ ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. 1905ರ ಆಗಸ್ಟ್ 7ರಂದು ಆರಂಭವಾದ ಸ್ವದೇಶಿ ಚಳುವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿರೋಧ ಪಕ್ಷಗಳು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕ್ವಿಟ್ ಇಂಡಿಯಾ ಚಳುವಳಿಯ 84ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿ ಸೇರಿದಂತೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ತಪಸ್ವಿಗಳು ಹಾಗೂ ಅಮರ ಹುತಾತ್ಮರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಬಳಿಕ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆಗೆ ಆಗ್ರಹಿಸಿ ವಿಪಕ್ಷ ಸದಸ್ಯರು ಗದ್ದಲ ಎಬ್ಬಿಸಿದರು. ಪ್ರಶ್ನೋತ್ತರ ಕಲಾಪ ಸಂಸತ್ತಿನ ಮುಖ್ಯ ಅಂಗ ಎಂದು ಸಭಾಧ್ಯಕ್ಷರಿಗೆ ಮನವರಿಕೆ ಮಾಡಲು ಯತ್ನಿಸಿದರಾದರೂ ಕಲಾಪಕ್ಕೆ ಅಡ್ಡಿ ಉಂಟಾದ ಹಿನ್ನೆಲೆ ಮೊದಲಿಗೆ 12 ಗಂಟೆಯವರೆಗೆ ಸದನವನ್ನು ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕ್ವಿಟ್ ಇಂಡಿಯಾ ಚಳುವಳಿಯ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಸಚಿವರು ವಿವಿಧ ಇಲಾಖೆ ಸಂಬಂಧಿಸಿದ ಸಂಸದೀಯ ಕಾಯಂ ಸಮಿತಿಗಳನ್ನು ವರದಿಗಳನ್ನು ಸದನದಲ್ಲಿ ಮಂಡಿಸಿದರು. ಶೂನ್ಯ ವೇಳೆಯ ಸಂದರ್ಭದಲ್ಲಿ ವಿಪಕ್ಷಗಳ ಘೋಷಣೆ ಮತ್ತು ಗದ್ದಲ ಮುಂದುವರೆದ ಕಾರಣ ಸಭಾಪತಿಯವರು ರಾಜ್ಯಸಭೆಯನ್ನು ಮೊದಲಿಗೆ 12:00 ನಂತರ ದಿನದ ಮಟ್ಟಿಗೆ ಮುಂದೂಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ನಿವಾಸದಲ್ಲಿ ಎನ್ಡಿಎಗೆ ಇತ್ತೀಚೆಗೆ ಸೇರ್ಪಡೆಗೊಂಡ ವಿವಿಧ ಪಕ್ಷಗಳ ಸಂಸದರೊಂದಿಗೆ ಉಪಹಾರ ಕೂಟ ಸಭೆ ಹಾಗೂ ಸಭೆಯನ್ನು ಆಯೋಜಿಸಿದ್ದರು. ಎನ್ಸಿಪಿಐ ಮತ್ತು ಶಿವಸೇನೆಯ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ಬಳಿಕ ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಸೇನೆ ಸಂಸದೆ ಜ್ಯೋತಿ ಸಾವಿತ್ರಿ ನಾಗನಾಥ್ ವಾಘ್ಮೋರೆ, ಸಂಸತ್ತಿನಲ್ಲಿ ಪದೇ ಪದೇ ನಡೆಯುವ ಅಡಚಣೆಗಳಿಂದಾಗಿ ಹೊಸ ಆಯ್ಕೆಯಾದ ಹಾಗೂ ಪ್ರತಿಭಾವಂತ ಸದಸ್ಯರಿಗೆ ತಮ್ಮ ಅಭಿಪ್ರಾಯ ಮಂಡಿಸಲು ಅವಕಾಶ ಸಿಗುತ್ತಿಲ್ಲ ಎಂದು ಪ್ರಧಾನಿ ಕಳವಳ ವ್ಯಕ್ತಪಡಿಸಿರುವುದನ್ನು ತಿಳಿಸಿದರು. ಎನ್ಡಿಎಗೆ ಸಂಬಂಧಿಸಿದ ಎಲ್ಲರನ್ನೂ ಪ್ರಧಾನಿ ಮೋದಿ ಸ್ವಾಗತಿಸಿ ರಾಷ್ಟ ನಿರ್ಮಾಣದಲ್ಲಿ ಸಂಸದರು ಪರಿಣಾಮಕಾರಿಯಾಗಿ ಹೇಗೆ ಕೊಡುಗೆ ನೀಡಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಿದರು ಎಂದು ಎನ್ಸಿಪಿಐ ಸಂಸದೆ ಶತಾಬ್ದಿ ರಾಯ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 587 ಪಿಎಚ್ಡಿ ವಿದ್ಯಾರ್ಥಿಗಳು ಸೇರಿದಂತೆ 3,000ಕ್ಕೂ ಹೆಚ್ಚು ಪದವೀಧರರು ಸಮಾರಂಭದಲ್ಲಿ ಪದವಿ ಸ್ವೀಕರಿಸಲಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಸೇರಿದಂತೆ ವಿವಿಧ ಗೌರವಗಳನ್ನು ಪ್ರಧಾನಿ ಪ್ರದಾನ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಚೀನಾ ನವದೆಹಲಿಯಲ್ಲಿ ನಿನ್ನೆ ನಡೆದ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆಯಲ್ಲಿ ವಾಸ್ತವಿಕ ನಿಯಂತ್ರಣ ರೇಖೆಯ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮುಕ್ತ ಚರ್ಚೆ ನಡೆಸಿವೆ. ಈ ಕುರಿತು ಇಂದು ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವಾಲಯ, ಗಡಿ ಗುರುತಿಸುವಿಕೆ, ಗಡಿ ನಿರ್ವಹಣೆ, ಕಾರ್ಯವಿಧಾನಗಳ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಸಹಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವುದು ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಅಭಿವೃದ್ದಿಗೆ ಅಗತ್ಯ ಎಂಬುದನ್ನು ಒತ್ತಿ ಹೇಳಲಾಗಿದೆ ಎಂದು ತಿಳಿಸಿದೆ. ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆ ಹಾಗೂ ರಾಸಾಯನಿಕಗಳ ಅಕ್ರಮ ದುರ್ಬಳಕೆ ತಡೆಯುವ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆ ಎನ್ಸಿಬಿ ನವದೆಹಲಿಯಲ್ಲಿ ಭಾರತ ಅಮೆರಿಕ ಮಾದಕ ವಸ್ತು ವಿರೋಧಿ ಕಾರ್ಯಕಾರಿ ಗುಂಪಿನ ಸಭೆಯ

ಮೂಲಕ ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಶಿಕ್ಷಣದ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು ಎಂದು ಸಚಿವರು ಸ್ಮರಿಸಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ತೀವ್ರ ಭದ್ರತಾ ಲೋಪಗಳನ್ನು ಸಿಬಿಐ ತನ್ನ ದೋಷಾರೋಪ ಪಟ್ಟಿಯಲ್ಲಿ ಬಹಿರಂಗಪಡಿಸಿದೆ. ಗೌಪ್ಯ ವಿಭಾಗದಲ್ಲಿ ದೈಹಿಕ ತಪಾಸಣೆ ಮತ್ತು ಲೈವ್ ಸಿಸಿಟಿವಿ ಉಸ್ತುವಾರಿ ಇಲ್ಲದುದನ್ನು ದುರ್ಬಳಕೆ ಮಾಡಿಕೊಂಡ ಎನ್ಟಿಎಯ 3 ವಿಷಯ ತಜ್ಞರು ಮೇ 3 ಪರೀಕ್ಷೆಗೂ ಮುನ್ನವೇ ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರದ ಪ್ರಶ್ನೆಗಳನ್ನು ಕಾಗದದ ಚೂರುಗಳಲ್ಲಿ ಹಾಗೂ ನೆನಪಿನಲ್ಲಿಟ್ಟುಕೊಂಡು ಹೊರಸಾಗಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ದಕ್ಷಿಣ ಕೊರಿಯಾ ಅಸನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಶ್ಮಿತಾ ಜಪಾನ್ನ ಹಿನಾ ಅಕೇಚಿ ವಿರುದ್ದ 20-22, 21-15, 21-19 ಸೆಟ್ಗಳ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದರೆ ರಕ್ಷಿತಾ ರಾಮರಾಜ್ ಭಾರತದವರೇ ಆದ ತಾನ್ವಿ ಶರ್ಮಾ ಅವರನ್ನು 18-21, 21-19, 21-18 ಅಂತರದಲ್ಲಿ ಮಣಿಸಿ ಅಂತಿಮ 4 ಘಟ್ಟ ಪ್ರವೇಶಿಸಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದಲ್ಲಿ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಪ್ರಶಸ್ತಿ ಗೆದ್ದಿದ್ದಾರೆ. ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಜವೋಖಿರ್ ಸಿಂಧೋವೋರ್ ವಿರುದ್ದದ ಅಂತಿಮ ಹಂತದ ಪಂದ್ಯದಲ್ಲಿ ಡ್ರಾ ಸಾಧಿಸುವ ಮೂಲಕ ಪ್ರಜ್ಞಾನಂದ 35-23 ಅಂಕಗಳೊಂದಿಗೆ ಚಾಂಪಿಯನ್ಶಿಪ್ ಅನ್ನು ಗೆದ್ದರು. 5 ದಿನಗಳ ಟೂರ್ನಿಯಲ್ಲಿ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡಿದ್ದ ಪ್ರಜ್ಞಾನಂದ ಅವರಿಗೆ ಸಿಂಧರೋ ತೀವ್ರ ಪೈಪೋಟಿ ನೀಡಿದರು. 1.5 ಅಂಕಗಳ ಅಂತರದಿಂದ ರನ್ನರ್ಅಪ್ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಜೂನ್ನಲ್ಲಿ ಒಸ್ಲೋದಲ್ಲಿ ನಡೆದ ನಾರ್ವೆ ಚೆಸ್ 2026 ಪ್ರಶಸ್ತಿಯನ್ನು ಪ್ರಜ್ಞಾನಂದ ಗೆದ್ದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಕೈಮಗ್ಗ ದಿನ, 22 ಮಂದಿ ನೇಕಾರರಿಗೆ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಶುಕ್ರವಾರ. ಶುಕ್ರವಾರದ ವಿಶೇಷ ಕಾರ್ಯಕ್ರಮ ಸಿನಿಮಾಧಾರಿತ ರಸಪ್ರಶ್ನೆ. ಹೌದು, ಈ ಕಾರ್ಯಕ್ರಮದಲ್ಲಿ ಸಿನಿಮಾಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾವು ನಿಮಗೆ ಕೇಳ್ತೀನಿ, ಅದಕ್ಕೆ ನೀವು ಸರಿಯಾದ ಉತ್ತರಗಳನ್ನು ಕಳಿಸ್ಕೊಡ್ಬೇಕು. ಇವತ್ತು ನಮ್ಮ ಕನ್ನಡ ಸಿನಿಮಾದ ಮೊದಲುಗಳ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತೀನಿ. ಈಗ ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ: ಕನ್ನಡದಲ್ಲಿ ಮೊದಲ ಬಾರಿಗೆ ಶತದಿನ ಆಚರಿಸಿಕೊಂಡ ಸಿನಿಮಾ ಯಾವುದು? ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಮೊದಲ ಬಾರಿಗೆ ಶತದಿನ ಆಚರಿಸಿಕೊಂಡ ಸಿನಿಮಾ ಯಾವುದು? ಈ ಒಂದು ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಮತ್ತೊಮ್ಮೆ 9483091029 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು ಆದಷ್ಟು ಬೇಗ

ಕಳಿಸಿಕೊಡಿ. ಈಗ ಕೇಳಿ ರೆಂಬೋ 2 ಚಿತ್ರದ ಗೀತೆಯನ್ನ ರವೀಂದ್ರ ಹಾಗೆಯೇ ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಶಿವು ಬೇಗೇರಿ ಅವರ ಸಾಹಿತ್ಯ ಹಾಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಸಿನಿಮಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಪ್ರಶ್ನೆಯನ್ನ ಕೇಳಿದೆ ನಿಮಗೆ, ಕನ್ನಡದಲ್ಲಿ ಮೊದಲ ಬಾರಿಗೆ ಶತದಿನ ಆಚರಿಸಿಕೊಂಡಂತಹ ಸಿನಿಮಾ ಯಾವುದು ಅಂತ. ಯಾರ್ಯಾರು ಸರಿಯಾದ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದೀರಿ ಅಂತ ನೋಡ್ತಾ ಹೋಗೋಣ. ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ನೇತ್ರಾ ಕೆಂಗೇರಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮಹಾದೇವಿ ಚಂದ್ರಕುಮಾರ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹನುಮಂತಪ್ಪ ಮಡಿವಾಳರ್, ನಿಮ್ಮ ಉತ್ತರ ಸರಿ ಇದೆ. ಗೀತಾ ಜೋಶಿ ಅವರ ಉತ್ತರ ಸರಿ ಇದೆ. ಹಾಗೆ ಹರೀಶ್ ಮಲ್ಲೇಶ್ವರ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಪೂರ್ಣಿಮಾ ಮೇಸ್ತ್ರಿ ಅವರು, ನಿಮ್ಮ ಉತ್ತರ ಸಹ ಸರಿ ಇದೆ. ಗಾಯತ್ರಿ ಚಂದ್ರಶೇಖರ್ ಅವರು, ನಿಮ್ಮ ಉತ್ತರ ಸರಿ ಇದೆ. ಇನ್ನು ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ ಸರಿ ಇದೆ. ಹಾಗೆಯೇ ಕಬಾಡಿ ವೆಂಕಟೇಶ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಬೆನ್ನಿಪೇಟೆಯಿಂದ. ಹಾಗೆ ರಘುನಾರಾಯಣ್ ಅವರ ಉತ್ತರ ಸರಿ ಇದೆ, ಅವರು ಬೆಂಗಳೂರಿನಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ದಯಾನಂದ್ ಅವರ ಉತ್ತರ ಸರಿ ಇದೆ, ಅವರು ಬೆಂಗಳೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀಕಾಂತ್ ಕೋಡಕಿಂಡಿ ಅವರು ಧಾರವಾಡದಿಂದ, ನಿಮ್ಮ ಉತ್ತರ ಸರಿ ಇದೆ. ಇನ್ನು ಲಿಂಗರಾಜು ಅವರು ಬೊಮ್ಮೇನಹಳ್ಳಿಯಿಂದ, ಹಾಗೆಯೇ ಮಮತಾ ರಘು ಅವರು ಕಡೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಅನೇಕರ ಉತ್ತರಗಳು ಬರ್ತಾ ಇದ್ದಾವೆ. ಗದಗನಿಂದ ಪೂರ್ಣಿಮಾ ಅವರು ಉತ್ತರ ಸರಿ ಇದೆ. ಇನ್ನು ಕಲಬುರಗಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ರಾಧಾಕೃಷ್ಣ ಅವರು, ನಿಮ್ಮ ಉತ್ತರ ಸಹ ಸರಿ ಇದೆ. ಕೆಲವರು ಬಂಗಾರದ ಮನುಷ್ಯ, ಕಸ್ತೂರಿ ನಿವಾಸ ಅಂತೆಲ್ಲ ಹೇಳಿದಿರಿ. ಖಂಡಿತ ಅದಕ್ಕೂ ಮುಂಚೆಯೇ, ಆ ಚಿತ್ರಗಳು ನಿರ್ಮಾಣ ಆಗೋದಕ್ಕೂ ಮುಂಚೆಯೇ ಈ ಚಿತ್ರ 100 ದಿನಗಳನ್ನು ಪೂರೈಸಿತ್ತು. ಈಗಾಗಲೇ ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಿ ಅವರಿಗೆ ಹೆಸರುಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಈಗ ಅವರಿಗಾಗಿ ವಿವಿಧ ಭಾರತಿ ಕಡೆಯಿಂದ ಪ್ರೀತಿಯ ಚಪ್ಪಾಳೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು 1951 ಬಿಡುಗಡೆ ಆದಂತಹ ಜಗನ್ ಮೋಹಿನಿ. ಹೌದು, ಈ ಒಂದು ಚಿತ್ರ ಕನ್ನಡದಲ್ಲಿ ಮೊದಲ ಬಾರಿಗೆ 100 ದಿನ ಅಂದರೆ ಶತದಿನವನ್ನು ಆಚರಿಸಿಕೊಂಡಿತ್ತು. ಈಗ ನಿಮಗೆ ಎರಡನೇ ಪ್ರಶ್ನೆ ಏನಪ್ಪ ಅಂದರೆ ತುಂಬ ನೀವು ಈಸಿಯಾಗಿ ಉತ್ತರಿಸಬಹುದಾದಂಥ ಪ್ರಶ್ನೆ ನನ್ನ ಪ್ರಕಾರ. ಪ್ರಶ್ನೆ ಹೀಗಿದೆ, ಕನ್ನಡದಲ್ಲಿ ಮೂಡಿ ಬಂದಂತಹ ಮೊದಲ ಆ್ಯಕ್ಷನ್ ಅಥವಾ ಬಾಂಡ್ ಮಾದರಿ ಸಿನಿಮಾ ಯಾವುದು? ಕನ್ನಡದಲ್ಲಿ ಮೂಡಿ ಬಂದಂತಹ ಮೊದಲ ಆ್ಯಕ್ಷನ್ ಅಥವಾ ಬಾಂಡ್ ಮಾದರಿಯ ಸಿನಿಮಾ ಯಾವುದು? ನಿಮಗೆ ಈ ಒಂದು ಉತ್ತರವನ್ನು ಹೇಳಲಿಕ್ಕೆ ಒಂದು ಗೀತೆಯ ಸಮಯಾವಕಾಶ ಇದೆ. ಅದಕ್ಕೂ ಮುಂಚೆ ಈಗ ಒಂದು ಗೀತೆಯನ್ನು ಕೇಳ್ಕೊಂಬರೋಣ. ಕೋಟಿಗೊಬ್ಬ 3 ಚಿತ್ರದ ಗೀತೆಯನ್ನು ವ್ಯಾಸರಾಜ ಸೋಸ್ಲೆ ಅವರ ಧ್ವನಿಯಲ್ಲಿ, ಈ ಒಂದು ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೆ ಅರ್ಜುನ್ ಜನ್ಯ ಅವರ ಸಂಗೀತ ಇದೆ.

ಆತ್ಮೀಯ ಕೇಳುಗರೆ, ಸಿನಿಮಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಪ್ರಶ್ನೆಯನ್ನ ಕೇಳಿದ್ದೆ, ಕನ್ನಡದಲ್ಲಿ ಮೂಡಿ ಬಂದಂತಹ ಮೊದಲ ಆಕ್ಷನ್ ಅಥವಾ ಬಾಂಡ್ ಮಾದರಿ ಸಿನಿಮಾ ಯಾವುದು ಅಂತ. ನಾನು ಮೊದಲೇ ಹೇಳಿದ್ದೆ, ತುಂಬ ಅತ್ಯಂತ ಸರಳ ಉತ್ತರ ಇದು, ಹಾಗೆ ಸುಂದರವಾದಂತಹ ಚಿತ್ರ ಕೂಡ, ಆ ಚಿತ್ರ ಅದ್ಭುತವಾಗಿ ಮೂಡಿ ಬಂದಿತ್ತು. ನೀವು ಬೇಗ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ, ಖಂಡಿತ ನಿಮ್ಮೆಲ್ಲರ ಉತ್ತರಗಳನ್ನು ಓದ್ತಾ ಹೋಗ್ತೀನಿ. ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅವರ ಹೆಸರುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಉತ್ತರ ಸರಿ ಇದೆ. ಇನ್ನು ಚಂದ್ರಕುಮಾರ್ ವಿಜಯಪುರ, ಮಹಾದೇವಿ ಚಂದ್ರಕುಮಾರ್ ಅವರು, ನಿಮ್ಮ ಉತ್ತರ ಸರಿ ಇದೆ. ನೇತ್ರ ಕೆಂಗೇರಿಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೆಯೇ ಕಬಾಡಿ ವೆಂಕಟೇಶ್ ಅವರು, ಉತ್ತರ ಸರಿ ಇದೆ. ದಯಮಾಡಿ ಉತ್ತರದ ಜೊತೆಗೆ ನಿಮ್ಮ ಹೆಸರುಗಳನ್ನು ಬರೆದು ಕಳಿಸಬೇಕು, ಇಲ್ಲಾಂದರೆ ನಿಮ್ಮ ಹೆಸರುಗಳನ್ನು ಓದೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ವಿಜಯಕುಮಾರ್ ಅವರು ಮುಳೆ ಶಿರಾಳಕೊಪ್ಪದಿಂದ, ನಿಮ್ಮ ಉತ್ತರ ಸರಿ ಇದೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಅವರ ಉತ್ತರ, ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ ಗುಬ್ಬಿ ಡಿಸ್ಟ್ರಿಕ್ಟ್, ಗುಬ್ಬಿ ತಾಲೂಕು, ನಿಮ್ಮ ಉತ್ತರ ಸರಿ ಇದೆ. ಇನ್ನು ಹರೀಶ್ ಮಲ್ಲೇಶ್ವರ, ನಿಮ್ಮ ಉತ್ತರ ಸಹ ಸರಿ ಇದೆ. ಅನುಪಮಾ ಕುಮಾರ ಪಾರ್ಕ್ನಿಂದ, ಇನ್ನು ಛಾಯಾ ಅವರು ಸಿಡೇದಹಳ್ಳಿಯಿಂದ ಉತ್ತರ ಸರಿ ಇದೆ. ಇನ್ನು ನವೀನ್ ಕಾವ್ಯ ಅವರು ವೀವರ್ಸ್ ಕಾಲೋನಿಯಿಂದ, ಹಾಗೆ ಭಾಸ್ಕರ್ ಬಾಬು ಅವರು, ಇನ್ನು ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ನಿಮ್ಮ ಉತ್ತರ ಸರಿ ಇದೆ. ಹಾಗೆ ಮೈಸೂರಿನಿಂದ ಬಸವರಾಜ್ ಅವರು ಉತ್ತರ ಸರಿ ಇದೆ. ಜಿ ಎಸ್ ಶಂಕರ್ ಮುದೋಳದಿಂದ, ನಿಮ್ಮ ಉತ್ತರ ಸರಿ ಇದೆ. ಇನ್ನು ಗಜಲಕ್ಷ್ಮಿ ಶ್ರೀನಿವಾಸ್ ಅವರು ಶಿಡ್ಲಘಟ್ಟದಿಂದ, ಹಾಗೆ ಜಗದೀಶ್ವರಾಚಾರ್ ಮತ್ತು ಹಲಸೂರು ರಾಜೇಶ್ ಅವರ ಉತ್ತರ ಸರಿ ಇದೆ. ಪೂರ್ಣಿಮಾ ಮೇಸ್ತ್ರಿ ಅವರ ಉತ್ತರ ಸರಿ ಇದೆ. ವರಲಕ್ಷ್ಮಿ ಪೀಣ್ಯ, ನಿಮ್ಮ ಉತ್ತರ ಸರಿ ಇದೆ. ಹಾಗೆ ಮಲ್ಲಾಡಹಳ್ಳಿಯಿಂದ, ದಯಮಾಡಿ ನಿಮ್ಮ ಹೆಸರುಗಳನ್ನು ಸರಿಯಾಗಿ ಕಳಿಸಿ, ಊರ ಹೆಸರನ್ನು ಕಳಿಸಿದ್ದೀರಿ, ನಿಮ್ಮ ಹೆಸರುಗಳು ಕಳಿಸಿಲ್ಲ ಕೆಲವರು. ಇನ್ನು ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ನಿಮ್ಮ ಉತ್ತರ ಸರಿ ಇದೆ. ಹಾಗೆ ರಾಮಚಂದ್ರಪುರಂನಿಂದ ಪದ್ಮಶ್ರೀ ಕುಟುಂಬದವರು, ನಿಮ್ಮ ಉತ್ತರ ಸಹ ಸರಿ ಇದೆ. ಹಾಗೆ ಹಂಪಿ ನಗರ ಬೆಂಗಳೂರಿನಿಂದ ಪದ್ಮಜಾ ಅವರು, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಸತೀಶ್ ಅವರು ಉಡುಪಿಯಿಂದ ಸಂದೇಶ ಕಳಿಸಿದ್ದಾರೆ, ನಿಮ್ಮ ಉತ್ತರ ಸರಿ ಇದೆ. ಅನೇಕರ ಉತ್ತರಗಳು ಬರ್ತಾ ಇದ್ದಾವೆ. ಇನ್ನು ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಶ್ವೇತಾ ಎಸ್ ರಾವ್ ಸುಳ್ಯ, ಹಾಗೆ ಹರಿಹರನ್ ವಿಜ್ಞಾನ ನಗರದಿಂದ, ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ. ಹಾಗೆ ಬೊಮ್ಮೇನಹಳ್ಳಿಯಿಂದ ಲಿಂಗರಾಜು ಅವರು ಸಂದೇಶ ಸರಿ ಇದೆ. ಇನ್ನು ಗಾಯತ್ರಿ ಚಂದ್ರಶೇಖರ್ ಅವರು ಸಾಗರದಿಂದ ಉತ್ತರ ಕಳಿಸ್ಕೊಟ್ಟಿದ್ದಾರೆ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ವಾಣಿಶ್ರೀ ರಾಯ್ಕಾರ್ ರಾಣಿಬೆನ್ನೂರು, ನಿಮ್ಮ ಉತ್ತರ ಸರಿ ಇದೆ. ಹಾಗೆ ಪೂರ್ಣಿಮಾ ರಾಘವೇಂದ್ರ ಅವರು ಕುಂದಾಪುರದಿಂದ ಉತ್ತರ ಕಳಿಸಿಕೊಟ್ಟಿದ್ದಾರೆ. ಇನ್ನು ಚೈತ್ರ ಡಿ ಎಂ ಅವರು ಕಮಲಾಪುರ ನೆಲಮಂಗಲದಿಂದ, ಇನ್ನು ಧನ್ಪಾಲ್ ಸಕಲೇಶ್ಪುರದಿಂದ, ನಿಮ್ಮ ಉತ್ತರ ಸರಿ ಇದೆ. ಬಹುತೇಕರು ಸರಿಯಾದ ಉತ್ತರಗಳನ್ನೇ ಕೊಟ್ಟಿದ್ದೀರಿ. ಇನ್ನು ರಘುನಾರಾಯಣ್ ಬೆಂಗಳೂರಿನಿಂದ, ಹಾಗೆ ಮೀನಾಕ್ಷಿ 8ನೇ ಮೈಲಿಂದ, ಇನ್ನು ಟೈಲರ್ ರಾಚಪ್ಪಾಜಿ ದೇವಾಂಗಪೇಟೆ ಕೊಳ್ಳೇಗಾಲ, ನಿಮ್ಮ ಉತ್ತರ ಸರಿ ಇದೆ. ಇನ್ನು ಅನೇಕರ ಉತ್ತರಗಳು ಬರ್ತಾ ಇದ್ದಾವೆ ನಿರಂತರವಾಗಿ. ಗದಗದಿಂದ ಪೂರ್ಣಿಮಾ ಮಾಗಡಿ ಅವರ ಸಂದೇಶ ಬಂದಿದೆ, ಅವರ ಉತ್ತರ ಸಹ ಸರಿ ಇದೆ. ಇನ್ನು ಮಮತಾ ರಘು ಕಡೂರಿನಿಂದ, ನಿಮ್ಮ ಉತ್ತರ ಸರಿ ಇದೆ. ಸುದರ್ಶನ್ ರಾಜಗೋಪಾಲ್ ನಗರ, ನಿಮ್ಮ ಉತ್ತರ ಸಹ ಸರಿ ಇದೆ. ಹಾಗೆ ನಾಗರತ್ನ ಅವರ ಸಂದೇಶ ಸಹ ಬಂದಿದೆ, ಅವರ ಉತ್ತರ ಸಹ ಸರಿ ಇದೆ. ಇನ್ನು ದಯಾನಂದ್ ಅವರು, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು

ರಾಧಾ ಹಿರಿಯೂರು, ನಿಮ್ಮ ಉತ್ತರ ಸಹ ಸರಿಯಿದೆ. ನಿಮ್ಮೆಲ್ಲರೂ ಅಂದರೆ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅವರಿಗೆ ವಿವಿಧ ಭಾರತಿ ಕಡೆಯಿಂದ ಪ್ರೀತಿಯ ಚಪ್ಪಾಳೆ. ತುಂಬ ಖುಷಿಯಾಯಿತು, ಯಾಕಪ್ಪ ಅಂದರೆ ಈ ಒಂದು ಪ್ರಶ್ನೆಗೆ ಬಹುತೇಕ ಕೇಳುಗರು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ. ಹಾಗಾದರೆ ಯಾವುದು ಕನ್ನಡದಲ್ಲಿ ಮೂಡಿ ಬಂದಂತಹ ಮೊದಲ ಆ್ಯಕ್ಷನ್ ಅಥವಾ ಬಾಂಡ್ ಮಾದರಿ ಸಿನಿಮಾ ಅಂತ ಕೇಳಿದ್ದೆ, ಉತ್ತರ ಏನಪ್ಪ ಅಂದರೆ ಜೇಡರ ಬೆಲೆ. ಹೌದು, ಈ ಒಂದು ಚಿತ್ರ ಕನ್ನಡದಲ್ಲಿ ಮೂಡಿ ಬಂದಂತಹ ಮೊದಲ ಆ್ಯಕ್ಷನ್ ಬಾಂಡ್ ಮಾದರಿ ಸಿನಿಮಾ ಆಗಿತ್ತು. ಈಗ ನಿಮಗೆ ಎರಡನೇ ಪ್ರಶ್ನೆಯನ್ನು ನಾನು ಮೂರನೇ ಪ್ರಶ್ನೆಯನ್ನು ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಕನ್ನಡದಲ್ಲಿ ಮೊದಲ ಬಾರಿಗೆ ಚಿತ್ರೀಕರಣಗೊಂಡ 3D ಸಿನಿಮಾ ಯಾವುದು? ಕನ್ನಡದಲ್ಲಿ ಮೊದಲ ಬಾರಿಗೆ ನಿರ್ಮಾಣಗೊಂಡ ಅಥವಾ ಚಿತ್ರೀಕರಣಗೊಂಡಂತಹ 3D ಸಿನಿಮಾ ಯಾವುದು? ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇದೆ. ಈಗ ಒಂದು ಗೀತೆಯನ್ನು ಕೇಳೋಣ. ಯಾರೇ ಕೂಗಳಲ್ಲಿ ಚಿತ್ರದ ಗೀತೆ, ಕಾರ್ತಿಕ್ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ, ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಏನು ಪ್ರಶ್ನೆ ಅದು ಅಂದರೆ, ಕನ್ನಡದಲ್ಲಿ ಮೊದಲ ಬಾರಿಗೆ ಚಿತ್ರೀಕರಣಗೊಂಡಂತಹ 3D ಸಿನಿಮಾ ಯಾವುದು ಅಂತ. ಅದಕ್ಕೆ ನಿಮ್ಮ ಉತ್ತರಗಳು ನಮಗೆ ಬಂದಿವೆ. ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅವರ ಹೆಸರುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಕಬಾಡಿ ಇಂದಿರಾ ಅವರು ಬೆನ್ನಿಪೇಟೆಯಿಂದ, ಹಾಗೆಯೇ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ ಸಂದೇಶ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅದು. ಹಾಗೆಯೇ ನಾಗರತ್ನ ಅವರ ಉತ್ತರ ಸರಿ ಇದೆ. ಹಾಗೆ ನೇತ್ರ ಕೆಂಗೇರಿಯಿಂದ, ಇನ್ನು ರಘುನಾರಾಯಣ್ ಬೆಂಗಳೂರಿನಿಂದ ಉತ್ತರವನ್ನು, ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಕೆಲವರು ಏನು ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅನಿಸುತ್ತೆ, ಬೇರೆ ಬೇರೆ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಿ. ಕಾಡಿನಲ್ಲಿ ಜಾತ್ರೆ ಖಂಡಿತ ಅದು ಉತ್ತರ ಅಲ್ಲ. ಇನ್ನು ವರಲಕ್ಷ್ಮಿ ಪೀಣ್ಯ ಅವರ ಉತ್ತರ ಸರಿ ಇದೆ. ಹಾಗೆಯೇ ದೇವಿ ಸಿಂಗ್ ಸರೋಜಾ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನೂ ಅನೇಕರು ಉತ್ತರಗಳನ್ನು ಕಳಿಸ್ಕೊಡ್ತಿದ್ದೀರಿ. ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಗಟ್ಟದಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ. ಜಯಶೀಲ ಜೆ ಪಿ ನಗರದಿಂದ, ಇನ್ನು ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡವ ಗುಬ್ಬಿಯಿಂದ, ಉತ್ತರ ಸರಿ ಇದೆ ನಿಮ್ಮದು. ಇನ್ನು ಸಂಜನ್ ಮಹೇಶ್ ಅವರು ಹೊಸೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ನಿಮ್ಮ ಉತ್ತರ ಸಹ ಸರಿ ಇದೆ. ಮುಧೋಳದಿಂದ ಜಿ ಎಸ್ ಶಂಕರ ಅವರು, ಇನ್ನು ಅನೇಕರು ಉತ್ತರಗಳು ಬರ್ತಾ ಇದ್ದಾವೆ. ಅನುಪಮಾ ಅವರು ಕುಮಾರ ಪಾರ್ಕ್ನಿಂದ, ಇನ್ನು ಹಾಗೆ ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿನಗರ ಬೆಂಗಳೂರಿನಿಂದ, ಛಾಯಾ ಸಿಡಿದೆ ಹಳ್ಳಿ ನಿಮ್ಮ ಉತ್ತರ ಸಹ ಸರಿಯಿದೆ. ಪೂರ್ಣಿಮಾ ಮೇಸ್ತ್ರಿ ಅವರು, ನಿಮ್ಮ ಉತ್ತರ ಸಹ ಸರಿಯಿದೆ. ಸದಾಶಿವ ಹಲಗೂರ, ನಿಮ್ಮ ಉತ್ತರ ಸಹ ಸರಿಯಿದೆ. ಇನ್ನು ಚಿರಂಜೀವಿ ತಿಪ್ಟೂರಿನಿಂದ, ನಿಮ್ಮ ಉತ್ತರ ಸಹ ಸರಿಯಿದೆ. ಇನ್ನು ದಾಮಿನಿ ಉಮೇಶ್ ಅವರು, ಉತ್ತರ ಸರಿಯಿದೆ. ಹಾಗೆಯೇ ಅನೇಕರು ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದೀರಿ. ಇನ್ನು ಗೀತಾ ಜೋಶಿ ಕಲಬುರಗಿಯಿಂದ, ನಿಮ್ಮ ಉತ್ತರ ಸರಿ ಇದೆ. ಅನಾಥ ಸೇವಾಶ್ರಮ ಮಲ್ಲಾಡಹಳ್ಳಿಯಿಂದ ಸಂದೇಶ ಬಂದಿದೆ, ನಿಮ್ಮ ಉತ್ತರ ಸರಿ ಇದೆ. ಇನ್ನು ಶ್ವೇತಾ ಎಸ್ ರಾವ್ ಸುಳ್ಯಿಂದ, ಇನ್ನು ಗಾಯತ್ರಿ ಚಂದ್ರಶೇಖರ್ ಅವರ ಉತ್ತರ ಸರಿ ಇದೆ. ಗದಗನಿಂದ ಪೂರ್ಣಿಮಾ, ನಿಮ್ಮ ಉತ್ತರ ಸಹ ಸರಿ ಇದೆ. ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ವಾಣಿಶ್ರೀ ಧಾರವಾಡದಿಂದ, ನಿಮ್ಮ ಉತ್ತರ ಸರಿ ಇದೆ. ವಸಂತ್ ಕುಮಾರ್ ವಾಸು ಅವರು ಹಾಸನದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ನಿಮ್ಮ ಉತ್ತರ ಸಹ ಸರಿ ಇದೆ. ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಉದಯ್ ಕುಮಾರ್ ಅವರು ರಾಂಪುರ ಹರಸಿಕೆರೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹರೀಶ್ ಮಲ್ಲೇಶ್ವರ ಮತ್ತು ಎಚ್ ಎಂ ಟಿ ಬಡಾವಣೆಯಿಂದ ಮಾನಸ ಅವರು, ನಿಮ್ಮ ಉತ್ತರ ತಪ್ಪು. ಇನ್ನು ಸುಬ್ರಹ್ಮಣ್ಯ ಜಯಂತ್ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಎಸ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಇವರೆಲ್ಲರೂ ಸಹ ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕಳಿಸ್ಕೊಟ್ಟಂತಹ ಆತ್ಮೀಯ ಕೇಳುವರಿಗೆಲ್ಲ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆಯನ್ನು ಕೊಟ್ಟಿದ್ದೇವೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು? ಕನ್ನಡದಲ್ಲಿ ಮೊದಲ ಬಾರಿಗೆ ಚಿತ್ರೀಕರಣಗೊಂಡಂತಹ 3D ಸಿನಿಮಾ ಯಾವುದು ಅಂತ ಕೇಳಿದ್ರೆ ಅದು ಕಟಾರಿ ವೀರ ಸುರಸುಂದರಾಂಗಿ. ಹೌದು, ಈ ಚಿತ್ರ ಮೊದಲ ಬಾರಿಗೆ 3D ಸಿನಿಮಾವಾಗಿ ಹೊರಹೊಮ್ಮಿತ್ತು. ಈಗ ನಿಮ್ಮ ಮುಂದಿನ ಪ್ರಶ್ನೆ, ಬಹುಶಃ ಇದು ಸ್ವಲ್ಪ

ಸ್ವಲ್ಪ ಕಠಿಣ ಆಗಿರಬಹುದು ಅಂತ ನನ್ನ ಅನಿಸಿಕೆ. ಪ್ರಶ್ನೆ ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ನಿರ್ಮಾಣಗೊಂಡ ಮೊದಲ ಚಿತ್ರಮಂದಿರ ಯಾವುದು? ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ನಿರ್ಮಾಣಗೊಂಡ ಮೊದಲ ಚಿತ್ರಮಂದಿರ ಯಾವುದು? ನಿಮಗೆ ಈ ಒಂದು ಗೀತೆಗೆ, ಕ್ಷಮಿಸಿ, ಈ ಒಂದು ಉತ್ತರ ಕೊಡಲಿಕ್ಕೆ ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇದೆ. ಈಗ ಕೇಳಿ ಕಟಾರಿ ವೀರ ಸುರ ಸುಂದರಾಂಗಿ ಚಿತ್ರದ ಗೀತೆಯನ್ನ ಸೋನು ನಿಗಮ್, ಸುನೀತಾ ಗೋಪಾಲ ರಾಜು ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಹಾಗೆ ವಿ ಕೆ ಹರಿಕೃಷ್ಣ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನ ಕೇಳಿದೆ, ಕರ್ನಾಟಕದಲ್ಲಿ ನಿರ್ಮಾಣಗೊಂಡಂತಹ ಮೊದಲ ಚಿತ್ರಮಂದಿರ ಯಾವುದು ಅಂತ. ಬಹುತೇಕರು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ, ಆದರೆ ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ ಅಂತ ನೋಡುವಂಥ ಸಮಯ ಬನ್ನಿ. ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ನೋಡೋಣ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಹಾಗೆಯೇ ಕೆಲವರು ಬೇರೆ ಬೇರೆ ಚಿತ್ರಮಂದಿರಗಳ ಹೆಸರನ್ನು ಹೇಳಿಬಿಟ್ಟಿದ್ದೀರಿ, ಆದರೆ ಸರಿಯಾದ ಉತ್ತರ ಅದು ಆಗಿಲ್ಲ. ದೊಡ್ಡಣ್ಣ ಅವರು ಉತ್ತರ ಸರಿ ಇದೆ, ವೆಂಕಟೇಶ್ ಅವರು ಬೆನ್ನಿಪೇಟೆಯಿಂದ ನಿಮ್ಮ ಉತ್ತರ ಸರಿ ಇದೆ. ಹಾಗೆ ಹನುಮಂತಪ್ಪ ಮಡಿವಾಳ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಆಶಾ ಶ್ರೀನಿವಾಸ್ ಬೆನ್ನಿಪೇಟೆ, ನಿಮ್ಮ ಉತ್ತರ ಸರಿ ಇದೆ. ಜಿ ಎಸ್ ಚಂದನ ಚಿತ್ರದುರ್ಗ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ದೇವಿ ಸಿಂಗ್ ಸರೋಜಾ ಸಿಂಗ್, ನಿಮ್ಮ ಉತ್ತರ ಸಹ ಸರಿ ಇದೆ. ಹರೀಶ್ ಮಲ್ಲೇಶ್ವರ, ನಿಮ್ಮ ಉತ್ತರ ಸಹ ಸರಿ ಇದೆ.

ಅನೇಕರು ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಥಿಯೇಟ್ರ್ಗಳ ಹೆಸರುಗಳನ್ನೆಲ್ಲ ಹಾಕಿಬಿಟ್ಟಿದ್ದೀರಿ, ಕಳಿಸ್ಕೊಟ್ಟಿದ್ದೀರಿ ಉತ್ತರವಾಗಿ, ಅದು ತಪ್ಪಾಗಿದೆ. ಇನ್ನು ಟೈಲರ್ ರಾಚಪ್ಪಾಜಿ ನಿಮ್ಮ ಉತ್ತರ ಸರಿ ಇದೆ, ಹಾಗೆ ಶ್ವೇತಾ ಎಸ್ ರಾವ್ ಸುಳ್ಯಿಂದ ನಿಮ್ಮ ಉತ್ತರ ಸಹ ಸರಿ ಇದೆ, ವಾಣಿಶ್ರೀ ಧಾರವಾಡದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ, ಇನ್ನು ಸಚ್ಚಿದಾನಂದ ಮೂರ್ತಿ ನಿಮ್ಮ ಉತ್ತರ ಸರಿ ಇದೆ. ನಾನು ಅಂದ್ಕೊಂಡಿದ್ದೆ ನೀವ್ಯಾರು ಉತ್ತರಗಳು ಕಡಿಮೆ ಕಳಿಸ್ತೀರಿ ಬಹುಶಃ ಗೊತ್ತಿರೋದಿಲ್ಲ ಅಂತ, ಆದರೆ ಅನೇಕರಿಗೆ ಈ ಒಂದು ಗೊತ್ತಿದೆ ಈ ಒಂದು ಉತ್ತರ ಅಂತ ಖುಷಿ ಆಗ್ತಿದೆ. ಗಾಯತ್ರಿ ಚಂದ್ರಶೇಖರ್ ಅವರು ಸಾಗರದಿಂದ ನಿಮ್ಮ ಉತ್ತರ ಸರಿ ಇದೆ. ತೀರ್ಥ ಪ್ರಸಾದ್ ಅವರು ದೊಡ್ಡ ಮೇಟಿ ಕುರ್ಕೆ ನಿಮ್ಮ ಉತ್ತರ ಸರಿ ಇದೆ. ಇನ್ನು ರವಿ ಟೈಲರ್ ಗುಳೆಗುಡ್ಡದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಮಂಡಿಕಲ್ ಕೃಪಾ ಅವರ ಉತ್ತರ ಸಹ ಸರಿ ಇದೆ. ಗಜಲಕ್ಷ್ಮಿ ಶ್ರೀನಿವಾಸ್ ನಿಮ್ಮ ಉತ್ತರ ಸರಿ ಇದೆ. ಮೀನಾಕ್ಷಿ ಎಂಟನೇ ಮೇಲೆ ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಭಾಸ್ಕರ್ ಬಾಬು ಅವರು ಒಡಿಗೇನಹಳ್ಳಿಯಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಈ ಇಷ್ಟು ಜನ ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ, ನಿಮಗಾಗಿ ವಿವಿಧ ಭಾರತೀಯ ಕಡೆಯಿಂದ ಪ್ರೀತಿಯ ಚಪ್ಪಾಳೆ. ಬಹುತೇಕರು ಸರಿಯಾದ ಉತ್ತರವನ್ನೇ ಕಳಿಸ್ಕೊಟ್ಟಿದ್ರಿ, ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ನಿಮ್ಗೆ ಹೇಳಬೇಕಲ್ವಾ. ಸರಿಯಾದ ಉತ್ತರ ಆಗಿತ್ತು ಪ್ಯಾರಾಮೌಂಟ್. ಈ ಒಂದು ಚಿತ್ರಮಂದಿರ 1920 ನಿರ್ಮಾಣವಾಗಿತ್ತು. ಆತ್ಮೀಯ ಕೇಳುಗರೆ, ಸಮಯ 1:56 ಆಗೋಗಿದೆ. ಇವತ್ತಿಗೆ ಇಲ್ಲಿ ಇಂದಿನ ಸಿನಿಮಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ ಇದು. ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಈಗ ಪ್ರಸಾರವಾಗಲಿದೆ ಸಿನಿಮಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಗೀತೆ. ಅರಸು ಚಿತ್ರದ್ದು, ಕಾರ್ತಿಕ್ ಹಾಗೆಯೇ ಹರಿಣಿ ಸುಧಾಕರ್ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದು, ಕೆ ಕಲ್ಯಾಣ್ ಅವರು ಸಾಹಿತ್ಯ ನೀಡಿದ್ದಾರೆ.

ಆತ್ಮೀಯ ಕೇಳುಗರೆ ನಮಸ್ಕಾರ. ಈಗ ಒಂದು ಗೀತೆಯನ್ನು ಕೇಳೋಣ. ಅದ್ಭುತ ಗೀತೆ ಇದು, ಸೂಪರ್ ಚಿತ್ರದ್ದು. ರಾಹುಲ್ ನಂಬಿಯಾರ್ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಉಪೇಂದ್ರ ಅವರು ಈ ಒಂದು ಗೀತೆಗೆ ಸಾಹಿತ್ಯ ನೀಡಿದ್ದು, ವಿ ಹರಿಕೃಷ್ಣ ಅವರು ಸಂಗೀತ ನೀಡಿದ್ದಾರೆ.

ಆತ್ಮೀಯ ಕೇಳುಗರೆ, ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ನಮ್ಮ ಇಮೇಲ್ ವಿಳಾಸ ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಿಕೊಡ್ಬೋದು. ಈಗ ಅದರ ಪೂರ್ಣ ರೂಪವನ್ನು ಹೇಳ್ತೀನಿ. KANNAVIVIDHABHARATI@gmail.com ಈ ಒಂದು ವಿಳಾಸಕ್ಕೆ ಕಳುಹಿಸಿಕೊಡಬಹುದು ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆಗಳನ್ನು. ನಮಗೆ ಇಲ್ಲಪ್ಪ, ನನಗೆ ಇಮೇಲ್ ಬಳಸೋದಕ್ಕೆ ಬರೋದಿಲ್ಲ ಅನ್ನುವರು ನೀವು ಪತ್ರವನ್ನು ಸಹ ಬರೀಬಹುದು. ನಿಲಯ ನಿರ್ದೇಶಕರು, ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ರಾಜಭವನ ರಸ್ತೆ, ಬೆಂಗಳೂರು 560001. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಲಯ ನಿರ್ದೇಶಕರು, ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 560001. ಈ ಒಂದು ವಿಳಾಸಕ್ಕೆ ನಿಮ್ಮ ಪತ್ರಗಳನ್ನು ಕಳುಹಿಸಿಕೊಡ್ಬೋದು. ಈಗ ಕೇಳಿ ಪರಮಾತ್ಮ ಚಿತ್ರದ ಗೀತೆಯನ್ನು. ವಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರದ್ದೇ ಸಂಗೀತ ಇರುವಂತಹ ಗೀತೆಯನ್ನು.

0: ಈಗ ಕೇಳಿ ಮಾಸ್ಟರ್ ಪೀಸ್ ಚಿತ್ರದ ಗೀತೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಹಾಗೆ ಚಿಕ್ಕಣ್ಣ ಅವರ ಧ್ವನಿಯಲ್ಲಿ ಮಂಜು ಮಂಡ್ಯ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆ.
1: ಶಾಗಿನಿ

0: ಸಮಯ 2:30 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.
1: ಕತ್ತಿನಿ ಹೊತ್ತಿನಿ ತಕ್ಕತ್ತಿನಿ ನೀನ ಮೀಕಣಿರಪ್ಪ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್. ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಇಂದು ರಾಜೀನಾಮೆ ನೀಡಿದ್ದಾರೆ. ಇದಕ್ಕೂ ಮೊದಲು ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿ ರಾಜೀನಾಮೆ ನಿರ್ಧಾರ ಕೈಗೊಂಡಿದ್ದಾರೆ. ರಾಜೀನಾಮೆ ಪತ್ರದಲ್ಲಿ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ. ಸತತವಾಗಿ 8 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಮೂಲಕ ಸೋಲಿಲ್ಲದ ಸರದಾರ ಎಂದೇ ಬಸವರಾಜ ಹೊರಟ್ಟಿ ಅವರು ಪ್ರಸಿದ್ದರಾಗಿದ್ದಾರೆ. ಇವರ ಈ ಸಾಧನೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿದೆ. ರಾಜ್ಯದ ವಿವಿಧೆಡೆ ಸಚಿವರು ಇಂದು ಬರ ಪರಿಶೀಲನೆ ಮುಂದುವರೆಸಿದ್ದಾರೆ. ರಾಯಚೂರಿನಲ್ಲಿ ಬರ ಪರಿಸ್ಥಿತಿ, ಅತಿವೃಷ್ಟಿ ನಿರ್ವಹಣೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಂದು ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಯಕ್ಲಾಸಾಪುರ ಸೀಮಂತಾರದ ಸರ್ವೆ ನಂಬರ್ 179 ಹಾಗೂ 180 ಜಮೀನುಗಳಿಗೆ ಭೇಟಿ, ಹೊಲದಲ್ಲಿನ ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ತಮ್ಮ ನೆರವಿಗೆ ಸ್ಪಂದಿಸಬೇಕೆಂದು ರೈತರು ಸಚಿವರಿಗೆ ಮನವಿ ಮಾಡಿದರು. ಈ ವೇಳೆ ಡಾ ಅಜಯ್ ಧರಮಸಿಂಗ್ ಮಾತನಾಡಿ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಜಿಲ್ಲೆಯಾದ್ಯಂತ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ಮಾಡಲಾಗುತ್ತಿದೆ. ವರದಿ ಸಲ್ಲಿಸಿದ ಬಳಿಕ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಂಡು ಪರಿಹಾರದ ಕ್ರಮಗಳನ್ನು ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಬಳಿಕ ಅವರು ಸಾತ್ ಮೈಲಿ ಬಿಡಿಯ ಹುಣಸಿ ಹಾಳಾಹುಡ್ ಸೀಮಂತಾರದ ಜಮೀನಿಗೆ ಭೇಟಿ ನೀಡಿ ಹತ್ತಿ ಬೆಳೆ ವೀಕ್ಷಿಸಿದರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೋಳನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆ ಕೊರತೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.

0: ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳ ಮಾಹಿತಿ ಪ್ರಕಾರ ಈ ಬಾರಿ ಹುಣಸೂರು ತಾಲೂಕೊಂದರಲ್ಲಿ ಸುಮಾರು 21,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆ ಕೊರತೆಯಿಂದ ಹೊಗೆಸೊಪ್ಪು ಬೆಳೆ ಇಳುವರಿ ಕಡಿಮೆಯಾಗಿದೆ. ಆದರೆ ಅಲಸಂದೆ ಬೆಳೆಗಳು ಹಾಳಾಗಿದ್ದು ಈ ಕುರಿತು ಸರ್ಕಾರದ ಗಮನ ಸೆಳೆದು ರೈತರಿಗೆ ತುರ್ತು ನೆರವು ತಲುಪಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರೈತರು ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ ಬೆಳೆ ಪರಿವರ್ತನೆ ಪದ್ದತಿ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಕುರಿತು ಸಮಗ್ರ ವರದಿ ಸಿದ್ದಪಡಿಸಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವ ವಿಜಯಾನಂದ ಕಾಶ್ಯಪ್ಪನವರ ತಿಳಿಸಿದ್ದಾರೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಬೇಕು. ಕುಡಿಯುವ ನೀರಿನ ಸಮಸ್ಯೆ, ಎದುರಾಗಬಹುದಾದ ಪ್ರದೇಶಗಳನ್ನು ಗುರುತಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇಂದು ಸಂಜೆ ವೇಳೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ. ಪ್ರಮುಖ ಖಾತೆಗಳಿಗಾಗಿ ಹಲವು ಸಚಿವರು ಬೇಡಿಕೆ ಇಟ್ಟಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಮುಖವಾಗಿ ಕಾರ್ಮಿಕ, ಸಮಾಜ ಕಲ್ಯಾಣ, ಹಣಕಾಸು, ಯೋಜನೆ ಮತ್ತು ಉನ್ನತ ಶಿಕ್ಷಣದಂತಹ ಪ್ರಭಾವಿ ಇಲಾಖೆಗಳಿಗೆ ಸಚಿವರು ಬೇಡಿಕೆ ಇಟ್ಟಿದ್ದಾರೆ. ಸಚಿವ ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆಯ ಸಚಿವರಾಗುವ ಬಯಕೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಅತೃಪ್ತ ಶಾಸಕನನ್ನು ಸಮಾಧಾನಪಡಿಸುವ ಭಾಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಾಜಿ ಸಚಿವ ಎಂಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿದ್ದಾರೆ. ಇನ್ನೊಂದೆಡೆ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿರುವ ವಿಜಯನಗರ ಶಾಸಕ ಕೃಷ್ಣಪ್ಪ ಇಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಮತ್ತು ಖಾತೆ ಹಂಚಿಕೆಗಳ ಕುರಿತ ಚರ್ಚೆಗಳ ನಡುವೆಯೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ ಸೂಚಿಸಿದರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸಲು ಬದ್ದ ಎಂದು ತಿಳಿಸಿದ್ದಾರೆ. ಯಾವುದೇ ಸಚಿವರಿಗೆ ಯಾವ ಜವಾಬ್ದಾರಿ ನೀಡಬೇಕೆಂಬುದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಕ್ಷದಲ್ಲಿ ಸುಮಾರು 144 ಶಾಸಕರಿದ್ದು 30-33 ಸಚಿವ ಸ್ಥಾನಗಳಿವೆ. ಎಲ್ಲರನ್ನೂ ತೃಪ್ತಿಪಡಿಸುವುದು ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ ನೂತನ ಸದಸ್ಯೆ ಎವಿ ಗಾಯತ್ರಿ ಶಾಂತೇಗೌಡ ಅವರು ಸಭಾಪತಿ ಬಸವರಾಜ ಹೊರಟ್ಟಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದೇ ವೇಳೆ ಸಭಾಪತಿ ಹೊರಟ್ಟಿ ಅವರು ನೂತನ ಸದಸ್ಯರಿಗೆ ಪರಿಷತ್ತಿನ ನಿಯಮಾವಳಿಗಳ ಪುಸ್ತಕ ಹೊಂದಿರುವ ಸೂಟ್ ಕೇಸ್ ಹಸ್ತಾಂತರಿಸಿದರು. ಸಚಿವ ನರೇಂದ್ರ ಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕ ಪ್ರಕಾಶ್ ಕೋಳಿವಾಡ್, ಪರಿಷತ್ ಸದಸ್ಯರಾದ ಎಸ್ವಿ ರವಿ, ಐವಾನ್ ಡಿಸೋಜಾ, ಎಚ್ಪಿ ಸುಧಾಮ್ ದಾಸ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ ನಗರದ ಸೂರ್ಯನಗರದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ವಸತಿ ನಿಲಯದಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವುದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸೂಚನೆ ನೀಡಿದ್ದಾರೆ. ಬಳಿಕ ಅವರು ಗದಗ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ತೆರಿಗೆ ಪಾವತಿಸದೆ ಹಾಗೂ ಇತರೆ ದಾಖಲೆಗಳನ್ನು ಹೊಂದಿರದೆ ಸಂಚರಿಸುವ ಶಾಲಾ ವಾಹನಗಳನ್ನು ಪರಿಶೀಲಿಸಿ ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ತುರ್ತು ಚಿಕಿತ್ಸಾ ಸೇವೆಯನ್ನು ಜನರಿಗೆ ಶೀಘ್ರವಾಗಿ ತಲುಪಿಸುವ ಉದ್ದೇಶದಿಂದ ಆರೋಗ್ಯ ಇಲಾಖೆಯ ವತಿಯಿಂದ ಮೈಸೂರಿನಲ್ಲಿ ನೂತನ ಆಂಬ್ಯುಲೆನ್ಸ್ಗಳ ಸೇವೆಗೆ ಇಂದು ಚಾಲನೆ ನೀಡಲಾಯಿತು. ಚಾಲನೆ ನೀಡಿ ಮಾತನಾಡಿದ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಾರ್ವಜನಿಕರಿಗೆ ಗುಣಮಟ್ಟದ ಹಾಗೂ ಸಮಯೋಚಿತ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಆಂಬ್ಯುಲೆನ್ಸ್ ಸೇವೆಯ ವಿಸ್ತರಣೆಯಿಂದ ತುರ್ತು ಸಂದರ್ಭಗಳಲ್ಲಿ ಜೀವರಕ್ಷಣೆ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ಎಂದು

ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಸೇರಿ ಹಲವು ಭಾಗಗಳಲ್ಲಿ ಈ ಬಾರಿಯ ಮಳೆಗೆ ವಿದ್ಯುತ್ ಕಂಬಗಳು ಹಾನಿಯಾಗಿದ್ದು ಕೂಡಲೇ ಕಂಬಗಳನ್ನು ಬದಲಾವಣೆ ಮಾಡುವಂತೆ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಸೂಚನೆ ನೀಡಿದ್ದಾರೆ. ತರೀಕೆರೆ ತಾಲೂಕು ದೋರನಾಳು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ಕಡೂರು ತರೀಕೆರೆ ಸೇರಿದಂತೆ ಹಲವೆಡೆ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳು ಹಾನಿಗೊಳಗಾಗಿದ್ದು ಕೆಲವೆಡೆ ಬೀಳುವ ಸ್ಥಿತಿಯಲ್ಲಿದೆ. ಇನ್ನು ಕೆಲವೆಡೆ ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬಾಗಿವೆ. ಇವುಗಳನ್ನು ತೆರವು ಮಾಡಿ ಶೀಘ್ರ ದುರಸ್ತಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ನೀರಾವರಿ ಕಾಮಗಾರಿಗಳಿಗೆ ವೇಗ ನೀಡಬೇಕೆಂದು ಅಧಿಕಾರಿಗಳಿಗೆ ಸಚಿವ ರುದ್ರಪ್ಪ ಲಮಾಣಿ ಸೂಚನೆ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ ಅಂತ್ಯದೊಳಗೆ ಕಾಮಗಾರಿಗಳನ್ನು ಆರಂಭಿಸುವುದರ ಜೊತೆಗೆ ಕುಡಿಯುವ ನೀರು ಪೂರೈಕೆಗೆ ಒತ್ತು ನೀಡುವಂತೆ ತಿಳಿಸಿದ್ದಾರೆ. ನದಿಯಲ್ಲಿ ನೀರು ಇರುವಾಗಲೇ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಲ್ತಿತ್ ಕುಮಾರ್ ಮಾತನಾಡಿ, ಜಿಲ್ಲೆಯ 6 ತಾಲೂಕುಗಳಲ್ಲಿ ಒಟ್ಟು 44 ಗ್ರಾಮಗಳಿಗೆ 52 ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆ ರೂಪದಲ್ಲಿ ಪಡೆಯಲಾಗಿದೆ. 62 ಗ್ರಾಮಗಳಲ್ಲಿ 66 ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ. 13 ಗ್ರಾಮಗಳ 15 ಹಳೆಯ ಕೊಳವೆ ಬಾವಿಗಳನ್ನು ಪ್ಲಸಿಂಗ್ ಮಾಡಲಾಗಿದೆ. ತುರ್ತು ಕುಡಿಯುವ ನೀರಿನ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಜಿಲ್ಲೆಗೆ ಒಟ್ಟು 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು 344 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್, ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಸೌಕರ್ಯ ಒದಗಿಸಲು ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:40:45. ಈಗ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಕನಸುಗಾರ. ಕನಸುಗಾರ ಚಿತ್ರವನ್ನು ಕರಣ್ ಅವರು ನಿರ್ದೇಶಿಸಿದ್ದು. ಚಿತ್ರದಲ್ಲಿ ರವಿಚಂದ್ರನ್, ಪ್ರೇಮ, ಮಂಡ್ಯ ರಮೇಶ್, ಅನು ಪ್ರಭಾಕರ್, ಶಶಿಕುಮಾರ್, ದೊಡ್ಡಣ್ಣ, ಹೇಮಾ ಚೌಧರಿ, ಶ್ರೀನಾಥ್, ಟೆನಿಸ್ ಕೃಷ್ಣ ಅವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಎಲ್ಲ ಗೀತೆಗಳಿಗೆ ಕೆ ಕಲ್ಯಾಣ್ ಅವರು ಸಾಹಿತ್ಯ ನೀಡಿದ್ದು, ರಾಜೇಶ್ ರಾಮನಾಥ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಇನ್ನು ಚಿತ್ರದ ಎಲ್ಲ ಗೀತೆಗಳಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಎಸ್ ಚಿತ್ರ, ಮಂಜುಳಾ ಗುರುರಾಜ್ ಅವರು ಧ್ವನಿಯಾಗಿದ್ದಾರೆ. ಇನ್ನು ಈ ಒಂದು ಕನಸುಗಾರ ಚಿತ್ರ ಏನಿದೆ, ಇದು 2001 ಭಾರತೀಯ ಕನ್ನಡ ಭಾಷೆಯಲ್ಲಿ ಇದು ರಿಲೀಸ್ ಆಗಿತ್ತು, ಅಂದರೆ ಕನ್ನಡದಲ್ಲಿ ಇದು ರಿಲೀಸ್ ಆಗಿತ್ತು. ಆದರೆ ತಮಿಳಿನ ಉನ್ನಿ ದತ್ತಿಲ್ ಎನ್ಐ ಕೊಡುತ್ತೇನ್ ಎನ್ನುವಂತಹ 1998 ಚಿತ್ರದ ರಿಮೇಕ್ ಕನಸುಗಾರ ಚಿತ್ರ ಆಗಿದೆ. ಈಗ ಕೇಳಿ ಕನಸುಗಾರ ಚಿತ್ರದ ಗೀತೆಗಳನ್ನು.

0: ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 2:59:33. ಇದುವರೆಗೂ ಚಿತ್ರತನ ಕಾರ್ಯಕ್ರಮದಲ್ಲಿ ಕನಸುಗಾರ ಚಿತ್ರದ ಹಾಡುಗಳನ್ನು ಕೇಳಿದಿರಿ. 3 ಗಂಟೆಯಿಂದ 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ. ಆನಂತರ 4 ಗಂಟೆಯಿಂದ 4:30ರವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಪಿಟಾರ ಪ್ರಸಾರವಾಗುತ್ತೆ. ಆನಂತರ 4:30ರಿಂದ 5 ಗಂಟೆಯವರೆಗೆ ಕೇಳುವಿರಿ ಪರಿಮಳ ಮುಕ್ತ ಮಾತು.
1: ವಿವಿಧ ಭಾರತಿ ರಾಷ್ಟ್ರೀಯ ಸೇವಾ ದೇಶ ಕಿ ಸುರೀಲಿ ಧಡ್ಕನ್. ಹೆಲೋ ಸಹೇಲಿ, ಕಾರ್ಯಕ್ರಮ ಕಾ ಕೀಜಿಯೇ ಬಸ್ ಥೋಡಾ ಸಾ ಇಂತಜಾರ್.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 4:32. ಇದು ಪರಿಮಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೆ, ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಸೇರಿದಂತೆ ಇತರ ಭಾಷೆಗಳಲ್ಲಿ ಏಕಕಾಲದಲ್ಲಿ ಚಿತ್ರೀಕರಣಗೊಂಡಂತಹ ಚಿತ್ರಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ. ಈ ಸೈಮಲ್ಟೈನಿಯಸ್ ಶೂಟಿಂಗ್ ಅಂದರೆ ಏನು ಅಂತ ಸರಳವಾಗಿ ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಡಬ್ಬಿಂಗ್ ಟ್ರೆಂಡ್ ತುಂಬ ಬಹಳ ಜೋರಾಗಿ ನಡೀತಿದೆ. ಅಂದರೆ ಕನ್ನಡದಲ್ಲಷ್ಟೇ ಪೂರ್ಣ ಶೂಟಿಂಗ್ ಮಾಡಿ ಬೇರೆ ಭಾಷೆಗಳಲ್ಲಿ ಧ್ವನಿಯನ್ನು ಮಾತ್ರ ಡಬ್ ಮಾಡೋದು. ಆದರೆ ನಾವಿವತ್ತು ಮಾಡ್ತಾ ಇರುವಂತಹ ಆ ತಂತ್ರಜ್ಞಾನದ ಬಗ್ಗೆ, ಅಂದರೆ ನಾವಿವತ್ತು ಮಾತಾಡ್ತಾ ಇರೋದು ಆ ತಂತ್ರಜ್ಞಾನದ ಕುರಿತಾಗಲ್ಲ. ಬದಲಿಗೆ ಒಂದು ಶೂಟಿಂಗ್ ಶೂಟಿಂಗ್ ಮುಗಿದ ತಕ್ಷಣ, ಅಂದರೆ ಒಂದು ಸೀನ್ ಏನೋ ಆಯಿತು ಒಂದು ಭಾಷೆಯಲ್ಲಿ ಅಂದ ತಕ್ಷಣ ನಿರ್ದೇಶಕರು ಕಟ್ ಅಂತಾರೆ. ಆಮೇಲೆ ನಟರು ತಮ್ಮ ಭಾಷೆಯ ಸಂಭಾಷಣೆಗಳನ್ನು ಬದಲಾಯಿಸ್ಕೊಳ್ತಾರೆ. ಅಂದರೆ ಸೈಮಲ್ಟೈನಿಯಸ್ ಆಗಿ ಇವಾಗ ಕನ್ನಡದಲ್ಲಿ ಒಂದು ಚಿತ್ರ ನಿರ್ಮಾಣ ಆಗ್ತಿದೆ ಅಂತಾದಾಗ ಅದೇ ಸಮಯದಲ್ಲಿ ಇನ್ನೊಂದು ಅದೇ ಸಿನಿಮಾದ ಏನು ಸೇಮ್ ಕಂಟೆಂಟ್, ಆದರೆ ಭಾಷೆ ಬದಲಿರುತ್ತೆ ಅಷ್ಟೇ. ನಟರು ಬದಲಾಗಬಹುದು ಅಥವಾ ನಟರು ಅವರೇ ಇರಬಹುದು, ಆದರೆ ತತ್ಕ್ಷಣವೇ ಭಾಷೆ ಬದಲಾಗ್ಬೋದು ಅಥವಾ ನಟರಾದರೂ ಬದಲಾಗ್ಬೋದು. ಅದನ್ನು ಸೈಮಲ್ಟೇನಿಯಸ್ ಶೂಟಿಂಗ್ ಅಂತ ಕರೀತಾರೆ. ಅದೇ ಲೊಕೇಶನ್ನಲ್ಲಿ ಅದೇ ಕಾಸ್ಟ್ಯೂಮ್ನಲ್ಲಿ ಮತ್ತೆ ಆ ದೃಶ್ಯಕ್ಕೆ ಪ್ರತ್ಯೇಕ ಟೇಕ್ ಕೊಡ್ತಾರೆ. ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ ಬೇರೆ ಭಾಷೆ ಆವೃತ್ತಿಗೆ ಅನುಗುಣವಾಗಿ ಪ್ರಮುಖ ನಟರೇ ಬದಲಾಗಬಹುದು. ಲೈಕ್ ಶಾಂತಿ ಕ್ರಾಂತಿ ಚಿತ್ರದ ಬಗ್ಗೆ ಆಮೇಲೆ ನಾನು ಮುಂದೆ ಹೇಳ್ತೀನಿ. ಅದರಲ್ಲೂ ಅಷ್ಟೇ, ಒಂದು ಅಟ್ ಎ ಟೈಮ್ನಲ್ಲಿ ಒಂದು ಕಡೆ ರಜನಿಕಾಂತ್ ಅವರು ಶೂಟ್ ಮಾಡ್ತಾರೆ ಅದೇ ಸೀನನ್ನು, ಮತ್ತೆ ಇನ್ನೊಂದು 2 ನಿಮಿಷದ ಒಳಗಾಗಿ ಮತ್ತೆ ಅಮಿತಾಬ್ ಬಚ್ಚನ್ ಅವ್ರು ಬಂದು ಅದೇ ಒಂದು ಸೀನನ್ನು ಆ್ಯಕ್ಟ್ ಮಾಡ್ತಾರೆ. ಆ ರೀತಿಯಾದಂತಹ ಸೈಮಲ್ಟೇನಿಯಸ್ ಶೂಟಿಂಗ್ ಇದಾಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ಈ ರೀತಿ ಮಾಡೋದ್ರಿಂದ ಒಂದೇ ಬಜೆಟ್ ಮತ್ತು ಒಂದೇ ಲೊಕೇಶನ್ ಬಳಸಿ 2 ಅಥವಾ 3 ವಿಭಿನ್ನ ಭಾಷೆ ಸಿನಿಮಾಗಳನ್ನು ಏಕಕಾಲದಲ್ಲಿ ಸಿದ್ಧಪಡಿಸ್ಬೋದು. ಈ ಒಂದು ಸೈಮಲ್ಟೈನಿಯಸ್ ಶೂಟಿಂಗ್ ಮಾಡೋದ್ರಿಂದ ಇದು ಪ್ರೇಕ್ಷಕರಿಗೆ ಸಂಪೂರ್ಣ ಸ್ವದೇಶಿ ಸಿನಿಮಾದ ಭಾವನೆ ಕೊಡುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಲಿಪ್ಸಿಂಕಿಂಗ್ ಇರ್ಬೋದು, ಪ್ರತಿಯೊಂದು ಸಹ ಪರ್ಫೆಕ್ಟ್ ಆಗಿರುತ್ತೆ ಅನ್ನುವಂಥದ್ದು. ಈಗ ಕೇಳಿ UI ಚಿತ್ರದ ಗೀತೆಯನ್ನು ಐಶ್ವರ್ಯ ರಂಗರಾಜನ್, ಹರ್ಷಿಕಾ ದೇವನಾಥ್, ಅನೂಪ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ನರೇಶ್ ಕುಮಾರ್ ಅವರ ಸಾಹಿತ್ಯ ಹಾಗೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತವಿದೆ.

ಆತ್ಮೀಯ ಕೇಳಿದ್ರೆ ಸೈಮಲ್ಟೈನಿಯಸ್ ಶೂಟಿಂಗ್ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ಅದು ತುಂಬ ಹೆಸರೇ ತುಂಬ ಕಷ್ಟವಾಗಿದೆ, ಸೈಮಲ್ಟೈನಿಯಸ್ ಶೂಟಿಂಗ್ ಅನ್ನುವಂಥದ್ದು. ಅದರ ಬದಲಾಗಿ ಬಹುಭಾಷಾ ಚಿತ್ರೀಕರಣ ಅನ್ನುವಂಥದ್ದು ಬೆಸ್ಟ್.

ಕನ್ನಡದಲ್ಲಿ ಅತ್ಯುತ್ತಮವಾಗಿ ಬಳಸಬಹುದಾದಂಥ ಪದ ಅದು. ಇನ್ನು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಬಹುಭಾಷಾ ಚಿತ್ರೀಕರಣದ ಅತಿ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ ಶ್ರೇಯಸ್ಸು ಯಾರಿಗಾದರೂ ಸಲ್ಲಬೇಕಪ್ಪ ಅಂದರೆ ಅದು ನಮ್ಮ ಕನಸುಗಾರ ವಿ ರವಿಚಂದ್ರನ್ ಅವರಿಗೆ ಸಲ್ಲಬೇಕು. ಯಾಕಪ್ಪ ಅಂದರೆ 1991 ತೆರೆ ಕಂಡಂತಹ ಶಾಂತಿ ಕ್ರಾಂತಿ ಸಿನಿಮಾ ಏನಿದೆ, ಇದು ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಹೀಗೆ 4 ಭಾಷೆಗಳಲ್ಲಿ ಏಕಕಾಲಕ್ಕೆ ಶೂಟ್ ಆದಂತಹ ದಿಕ್ಸೂಚಿ ಚಿತ್ರ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಅದುವರೆಗೂ ಅಂತಹ ಪ್ರಯೋಗಗಳು ತೀರಾ ಕಡಿಮೆ ಆಗಿದ್ದವು. ಅಂದರೆ 4 ಭಾಷೆಗಳಲ್ಲಿ ಅಟ್ ಅ ಟೈಮಲ್ಲಿ ಸೈಮಲ್ಟೈನಿಯಸ್ಲಿ ಶೂಟ್ ಮಾಡೋದು ನಿಜಕ್ಕೂ ಅದು ಏನೋ ಈಸಿ ಆದಂತಹ ಸುಲಭವಾದಂತಹ ಕೆಲಸ ಆಗಿರಲೇ ಇಲ್ಲ. ಕನ್ನಡ, ತಮಿಳು, ತೆಲುಗು ಆಗಿರ್ಬೋದು, ಹಿಂದಿಯಲ್ಲಿ 4 ಭಾಷೆಗಳಲ್ಲಿ ಒಂದು ಸಿನಿಮಾವನ್ನು ಮಾಡಿದರು. ಕನ್ನಡದಲ್ಲಿ ನಮ್ಮ ರವಿಚಂದ್ರನ್ ಅವರೇ ಅಭಿನಯಿಸಿದರು, ಇನ್ನು ತಮಿಳಿನಲ್ಲಿ ರಜನಿಕಾಂತ್ ಅವರು ಅಭಿನಯಿಸಿದರೆ, ಇನ್ನು ತೆಲುಗಿನಲ್ಲಿ ಅಕ್ಕಿನೇನಿ ನಾಗಾರ್ಜುನ್ ಅವರು, ಹಾಗೆ ಹಿಂದಿಯಲ್ಲಿ ಅಮಿತಾಭ್ ಬಚ್ಚನ್ನು ಈ ಒಂದು ಚಿತ್ರಕ್ಕೆ ನಾಯಕರಾಗಿ ಅಭಿನಯಿಸಿದರು. ಅಂದಿನ ಕಾಲದಲ್ಲೇ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಮೂಡಿಬಂದಂತಹ ಈ ಸಿನಿಮಾ ಕನ್ನಡ ಚಿತ್ರರಂಗ ಜಾಗತಿಕ ಮಟ್ಟದಲ್ಲಿ ತನ್ನ ತಾಂತ್ರಿಕ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಮಾಡಿದಂತಹ ಒಂದು ಐತಿಹಾಸಿಕ ಪ್ರಯೋಗವಾಗಿ ಇವತ್ತಿಗೂ ಉಳಿದುಕೊಂಡಿದೆ. ಇನ್ನೊಂದು ನೀವು ಗಮನಿಸಬೇಕು, ರವಿಚಂದ್ರನ್ ಅವರು ಮಾಡಿದಂತಹ ಒಂದು ಅನೇಕ ಪ್ರಯೋಗಗಳು ಮಾಡಿದ್ದಾರೆ. ಅದರಲ್ಲಿ ಶಾಂತಿಕ್ರಾಂತಿ ಚಿತ್ರದಲ್ಲಿ ಒಂದು ಏನು ಕೇಕ್ ಮೇಲೆ ಇದು ಮಾಡ್ತಾರೆ, ನೋಡಿರಬಹುದು ನೀವು. ಕೇಕ್ನ ಪೂರ್ತಿ ಏನು ಪೂರ್ತಿ ಒಂದು ರೂಮನ್ನೇ ಕೇಕ್ ಆಗಿ ಪರಿವರ್ತಿಸಿರ್ತಾರೆ. ಅಂದರೆ ಅವರಿಗೆ ಸಿನಿಮಾದ ಮೇಲೆ ಇದ್ದಂತಹ ಕ್ರೇಜ್ ಇನ್ನೆಂತಹದ್ದು ಅಂತ ಅಂದರೆ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿತ್ತು ಶಾಂತಿಕ್ರಾಂತಿ. ಈಗ ಮತ್ತದೇ ಅಲೆ ಎದ್ದಿದೆ. ಏನಪ್ಪ ಅಲೆ ಅಂದರೆ ಶಾಂತಿಕ್ರಾಂತಿ ಚಿತ್ರವನ್ನು ಮತ್ತೆ ರಿಲೀಸ್ ಮಾಡಬೇಕು ಅಂತ. ಅದ್ಭುತವಾದ ಸಿನಿಮಾ, ಅದು ರಿಲೀಸ್ ಆಗಲಿ ಅಂತ ನಾವು ಬಯಸ್ತೀವಿ. ಈಗ ಶಾಂತಿಕ್ರಾಂತಿ ಚಿತ್ರದ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ.

ಆತ್ಮೀಯ ಕೇಳಿದ್ರೆ, ಕನ್ನಡ ಮತ್ತು ತಮಿಳು ಎರಡೂ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆ ಹೊಂದಿರುವಂತಹ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ದ್ವಿಭಾಷಾ ಸಿನಿಮಾಗಳನ್ನು ನಿರ್ಮಿಸೋದ್ರಲ್ಲಿ ಸಿದ್ಧಹಸ್ತರು ಅಂತ ನಮಗೆಲ್ಲ ಗೊತ್ತಿದೆ. ಇವರ ನಿರ್ದೇಶನದ ಅಭಿಮನ್ಯು ಚಿತ್ರ ತಮಿಳಿನಲ್ಲಿ ಜೈ ಹಿಂದ್ 2 ಎಂಬ ಹೆಸರಿನಲ್ಲಿ, ಹಾಗೂ ಪ್ರೇಮ ಬರಹ ಅಂದರೆ ಇವರ ಮಗಳು ನಟಿಸಿದಂತಹ ಪ್ರೇಮ ಬರಹ ಚಿತ್ರ ಏನಿತ್ತು ಅದನ್ನು ತಮಿಳಿನಲ್ಲಿ ಸೊಲ್ಲಿ ಬಿಡವ ಅನ್ನುವಂಥ ಹೆಸರಿನಲ್ಲಿ ಏಕಕಾಲಕ್ಕೆ ಶೂಟ್ ಮಾಡಿ ಗಮನ ಸೆಳೆದಿದ್ರು. ಇನ್ನು AMR ರಮೇಶ್ ಅವರ ಗೇಮ್ ಚಿತ್ರ ಏನಿದೆ ಆ ಒಂದು ಚಿತ್ರವನ್ನು ತಮಿಳಿನಲ್ಲಿ ವರು ಮೆಲ್ಲೈ ಕೋಡು ಆಗಿ ಮೂಡಿ ಬಂದಿತ್ತು. ಜೊತೆಗೆ ರಕ್ಷಿತ್ ಶೆಟ್ಟಿ ನಿರ್ದೇಶನದ ಉಳಿದವರು ಕಂಡಂತೆ ಚಿತ್ರ ವಿಶಿಷ್ಟ ಶೈಲಿಯ ತಮಿಳಿನಲ್ಲಿ ರಿಚಿ ಎಂಬ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಪುನರ್ ನಿರ್ಮಾಣಗೊಳ್ಳುವ ಮೂಲಕವಾಗಿ ಕರಾವಳಿಯ ಒಂದು ಸಂಸ್ಕೃತಿಯನ್ನು ಎರಡು ಭಾಷೆಗಳಲ್ಲಿ ಸದ್ದು ಮಾಡುವಂತೆ ಮಾಡಿತ್ತು. ಈಗ ಒಂದು ಸುಮಧುರ ಗೀತೆಯನ್ನು ಕೇಳ್ಕೊಂಡ್ಬನ್ನಿ.

ಆತ್ಮೀಯ ಕೇಳುಗರೆ, ಕನ್ನಡ ಸಿನಿಮಾಗಳು ಕೇವಲ ದಕ್ಷಿಣ ಭಾರತದ ಅಥವಾ ಹಿಂದಿ ಭಾಷೆಗೆ ಮಾತ್ರ ಸೀಮಿತವಾಗದೆ ಇಂಗ್ಲಿಷ್ ಮಾರುಕಟ್ಟೆಗೂ ಈಗ ನೇರವಾಗಿ ಕಾಲಿಟ್ಟಿರೋದು ನಿಜಕ್ಕೂ ಅತ್ಯಂತ ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು. KGF ಸರಣಿಯ ಬೃಹತ್ ಯಶಸ್ಸಿನ ನಂತರದಲ್ಲಿ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಗೂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಕಾಂಬಿನೇಷನ್ನಲ್ಲಿ ಮೂಡ್ ಬರ್ತಿರುವಂತಹ ಟಾಕ್ಸಿಕ್ ಸಿನಿಮಾ ಕೂಡ ಮೂಲ ಕನ್ನಡದ ಜೊತೆಗೆ ನೇರವಾಗಿ ಇಂಗ್ಲಿಷ್ನಲ್ಲೂ ಏಕಕಾಲಕ್ಕೆ ಶೂಟ್ ಆಗ್ತಿರೋದು ಜಾಗತಿಕ ಮಟ್ಟದಲ್ಲಿ ಹೊಸ ದಾಖಲೆಯನ್ನೇ ಬರೀತಿದೆ ಅಂತಲೇ ಹೇಳ್ಬೋದು. ಈಗ ಕೇಳಿ ಪ್ರೇಮ ಬರಹ ಚಿತ್ರದ ಗೀತೆಯನ್ನು MM ಕೀರವಾಣಿ ಅವರ ಸಾಹಿತ್ಯ ಕ್ಷಮಿಸಿ MM ಕೀರವಾಣಿ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಗೆ ಅರ್ಜುನ್ ಸರ್ಜಾ ಹಾಗೆ ಕವಿರಾಜ್ ಅವರು ಸಾಹಿತ್ಯವನ್ನು ನೀಡಿದ್ದು, ಜಸ್ಸಿ ಗಿಫ್ಟ್ ಅವರು ಸಂಗೀತ ನೀಡಿದ್ದಾರೆ.

ಆತ್ಮೀಯ ಕೇಳುಗರೆ, ನಾನು ಬಹುಭಾಷಾ ಚಿತ್ರೀಕರಣದ ಕುರಿತಾಗಿ ಇದುವರೆಗೂ ಮಾತಾಡ್ತಾ ಇದ್ದೆ. ಇತ್ತೀಚಿನ ದಿನಗಳ ಹೊಸ ಅಲೆಯ ಸಿನಿಮಾಗಳಲ್ಲೂ ಈ ಏಕಕಾಲೀನ ನಿರ್ಮಾಣದ ಪ್ರಯೋಗಗಳು ನಿಂತಿಲ್ಲ. ಕೇವಲ ಡಬ್ಬಿಂಗ್ಗೆ ತೃಪ್ತಿ ಪಟ್ಕೊಳ್ತಿದ್ವಿ ಇಷ್ಟು ದಿವಸ, ಆದರೆ ಕೇವಲ ಡಬ್ಬಿಂಗ್ ಮಾತ್ರ ತೃಪ್ತಿ ಪಟ್ಕೊಳ್ಳದೆ ಇತರ ಭಾಷೆಗಳಿಗೂ ನೇರ ಮಾರುಕಟ್ಟೆಗೆ ಇಳಿದು ಏಕಕಾಲಕ್ಕೆ ಸಿನಿಮಾ ನಿರ್ಮಿಸುವಂತಹ ಈ ದೊಡ್ಡ ಸಾಹಸ ಕನ್ನಡ ಚಿತ್ರರಂಗದಲ್ಲಿ ದಶಕಗಳಿಂದ ಇಂದಿನವರೆಗೂ ನಿರಂತರವಾಗಿ ಮುಂದುವರಿತಲೇ ಬಂದಿದೆ. ಇದು ಹೀಗೆ ಮುಂದೆ ಸಾಕ್ಕೊಂಡು ಹೋಗಲಿ ಅಂತ ಆಶಿಸ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗಲಿದ್ದಾರೆ ಆರ್ ಜೆ ಲತಾ.

0: ಸಮಯ ಆಗ್ತದೆ ಇನ್ನೇನು 5 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರೆಸಬೇಕೆಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ತಮಿಳುನಾಡಿನ ಜೀವಾಳ ಮತ್ತು ಸೂಕ್ಷ್ಮ ವಿಷಯವಾಗಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ಮತ್ತು ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ವೇಗ ಪಡೆಯುತ್ತಿದ್ದು ಸ್ವಚ್ಛತಾ ಕಾರ್ಯ ಕೈಗೊಳ್ಳದ ಸರ್ಕಾರಿ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ನಗರಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಎಸ್ಎಂಇ ಎದುರಿಸುತ್ತಿರುವ ಪಾವತಿ ವಿಳಂಬವನ್ನು ಪರಿಹರಿಸುವ ಮತ್ತು ವಿವಾದ ಪರಿಹಾರವನ್ನು ಸರಳಗೊಳಿಸುವ ಗುರಿಯನ್ನು ಹೊಂದಿರುವ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆ ಸೋಮವಾರ ಇದಕ್ಕೆ ಅನುಮೋದನೆ ನೀಡಿದ ಬಳಿಕ ಲೋಕಸಭೆ ಇಂದು ಮಸೂದೆ ಅಂಗೀಕರಿಸಿದೆ. ಡಾಬರ್ನ ಕೆಲವು ಆಹಾರ ಉತ್ಪನ್ನಗಳ ಮಾರಾಟವನ್ನು ನಿಲ್ಲಿಸುವಂತೆ ನಿರ್ದೇಶಿಸಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ನಿಷೇಧ ಆದೇಶವನ್ನು ದೆಹಲಿ ಹೈಕೋರ್ಟ್ ತಡೆ ಹಿಡಿದಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಎಡಿಡಿಎಸ್ಒಗಳ ವರ್ಗದ ಅಡಿಯಲ್ಲಿ ಗುರುತಿಸಲಾದ ತಮ್ಮ ಹೆಸರುಗಳನ್ನು ಸರಿಪಡಿಸಲು ಮತದಾರರಿಗೆ 15 ದಿನಗಳ ಗಡುವು ನೀಡುವಂತೆ ಚುನಾವಣಾ ಆಯೋಗವನ್ನು ಕೆಪಿಸಿಸಿ ಒತ್ತಾಯಿಸಿದೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಬಂಡವಾಳ ಮಾರುಕಟ್ಟೆಗಳು ಸ್ಥಿತಿಸ್ಥಾಪಕತ್ವವನ್ನು ಕಾಯ್ದುಕೊಂಡಿವೆ. ಐಪಿಒ ಸಂಖ್ಯೆಯಲ್ಲಿ ಜಾಗತಿಕವಾಗಿ ಭಾರತ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದ್ದು ನಿಧಿ ಹೆಚ್ಚಳದಲ್ಲಿ 3ನೇ ಸ್ಥಾನದಲ್ಲಿದೆ. ಕೇರಳಂನ 4 ಉತ್ತರ ಜಿಲ್ಲೆಗಳಿಗೆ ಅತಿ ಹೆಚ್ಚು ಮಳೆಯಾಗುವ ರೆಡ್ ಅಲರ್ಟ್ ನೀಡಲಾಗಿದೆ. ಮಧ್ಯಾಹ್ನದವರೆಗೆ ಆರೆಂಜ್ ಅಲರ್ಟ್ ಇದ್ದ ಝೇಕೋಡ್, ಕಣ್ಣೂರು, ವೈನಾಡ್ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಈಗ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಗಾಲ್ಫ್ ಲಂಡನ್ ಚಾಂಪಿಯನ್ಶಿಪ್ನಲ್ಲಿ ಪ್ರಣವಿ ಆರ್ಸ್ ಮತ್ತು ರಾಜ್ಯದ ಅದಿತಿ ಅಶೋಕ್ ಮೊದಲ ಸುತ್ತಿನಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮಸ್ತೆ, ಶುಭ ಸಂಜೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಈ ಸಂಜೆಯ ಪ್ರಸಾರದಲ್ಲಿ ನಾನು ನಿಮ್ಮ ಜೊತೆಯಾಗಿರ್ತೇನೆ. ಈಗ ಸಮಯ ಆಗಿದೆ 5:03. ಇದೀಗ ನಮ್ಮ ನಿಲಯದಿಂದ ಪ್ರಸಾರವಾಗುವಂಥ ಇಂದಿನ ಮತ್ತು ನಾಳೆಯ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಡುವಂಥ ಸಮಯ. 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಳೆಯ ಮಧುರ ಗೀತೆಗಳನ್ನ ಕೇಳಬಹುದು. 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಅದಾದ ನಂತರ 5:40 ಕಾನೂನು ಅರಿವಿನ

ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ 6:02 ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜ್ವಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಓ 6:40 ಪ್ರದೇಶ ಸಮಾಚಾರವನ್ನ ಕೇಳಬಹುದು 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ 7:02 ಗಾನ ಭಜಾನ 7:22 ಕಾರ್ಯಕ್ರಮ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್ 8:02 ಯುವಧ್ವನಿ 9:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು 9:15 ಹಿಂದಿ ಮೆಲೋಡಿಸ್ ಹಿಂದಿಯ ಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ 10:02 ಪ್ರೇಮ ನಿನಾದ ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಪರಿಚಯ ಇನ್ನು 5:53 ನಮ್ಮ ನಾಳೆಯ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಬಹುದು 7:15 ಎಂದಿನಂತೆ ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ ನಂತರ ಭಾವಗೀತೆಗಳನ್ನ ಕೇಳಬಹುದು ಅದಾದ ನಂತರ 9:00 ಇಂದಿನ ವಿಶೇಷ 7:45 ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಡಾಕ್ಟರ್ ಎಂಎ ದಾಸರ್ ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು ಆಯುಷ್ವಾಣಿ ಕಾರ್ಯಕ್ರಮ ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ನಂತರ 8:30 ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ 9:00 ಇಂದಿನ ವಿಶೇಷ ಕಾರ್ಯಕ್ರಮ 10:02 ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಳೆಯ ಮಧುರ ಗೀತೆಗಳನ್ನ ಕೇಳಬಹುದು 11:02 ಹೊಸ ಹಾಡು ಕಾರ್ಯಕ್ರಮ 11:30 ಕೇಳಿ ಕಲಾಭಾರತಿ 12:05 ಕರೆಗೊಂದು ಹಾಡು 1:20 ಸಂದೇಶ ನಮಗೆ ಸಂಗೀತ ನಿಮಗೆ 2:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ 2:40 ಚಿತ್ರತಾಣ ಒಂದೇ ಚಲನಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ 4:00 ಪರಿಮಳ ನಂತರ 5:05 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಸ್ಪಾನ್ಸರ್ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ 5:30 ಸೇಫ್ ಡ್ರೈವ್ ಮುಂದುವರೆಯಲಿದೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ 6:02 ಕಾರ್ಯಕ್ರಮ ಗಾನ ಭಜಾನ 6:40 ಪ್ರದೇಶ ಸಮಾಚಾರವನ್ನ ಕೇಳಬಹುದು 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್ 8:02 ಧ್ವನಿಸುರುಳಿ ಚಿತ್ರ ಕಲಾವಿದ 9:15 ಹಿಂದಿ ಮೆಲೋಡೀಸ್ ಹಿಂದಿಯ ಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ 10:02 ಪ್ರೇಮ ನಿನಾದ ಇದಾಗಿತ್ತು ನಮ್ಮ ನಾಳೆಯ ಕಾರ್ಯಕ್ರಮಗಳ ಪರಿಚಯ ಸಮಯ ಆಗಿದೆ 5:07 ಎಲ್ಲ ಆತ್ಮೀಯ ಕೇಳುಗರಿಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಸತ್ಯಂ ಅವರ ಸಂಗೀತ ಸಂಯೋಜನೆ ಇದೆ ನಾಗಕನ್ಯೆ ಚಿತ್ರದಿಂದ ಈ ಗೀತೆ

0: ಸಮಯ ಆಗ್ತಿದೆ 5:40. ಈಗ ಕೇಳಿ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಸರ್, ಈ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗ್ಬಹುದು ಅಥವಾ ಅಂಗವೂನತೆ ಆಗ್ಬಹುದು, ಏನಾದರೂ ಸಮಸ್ಯೆ ಆಗ್ತದೆ, ಅದಕ್ಕೆ ಪರಿಹಾರ ಏನೇನು ಇರುತ್ತೆ? ಅಲ್ಲಿ ಇದ್ದಂತಹ ಸಂಸ್ಥೆ ಆಗಲಿ, ಕಾರ್ಖಾನೆಯ ಮಾಲೀಕರಾಗಲಿ, ಕಾನೂನು ಪ್ರಕಾರ ಅವರು ಬಾಧ್ಯಸ್ಥರಾಗಿರ್ತಾರೆ ಅಂತೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಆದರೆ ವ್ಯವಸ್ಥಿತವಾಗಿ ಅದ್ರ ಬಗ್ಗೆ ಮಾಹಿತಿ ಬೇಕು. ಯಾವ ರೀತಿ ಇದೆ ಸರ್ ಅದು?
3: ನೋಡಿ ಸರ್, ಯಾವುದೇ ವ್ಯಕ್ತಿ ಕೆಲಸದ ಸ್ಥಳದಲ್ಲಿ ಅಥವಾ ಅಸ್ವಾಭಾವಿಕವಾಗಿ ಸಾವಾದರೆ ಆ ಕುಟುಂಬಕ್ಕೆ ಪರಿಹಾರ ಸಿಗುತ್ತೆ, ಖಂಡಿತ ಸಿಗುತ್ತೆ ಸರ್. ಅದು ಉದಾಹರಣೆಗೆ ಅಪಘಾತ ಅಂತ ಸಂದರ್ಭದಲ್ಲಿ ಅಥವಾ ವಿಷ ಸೇವನೆ ಮಾಡಿದ ಸಂದರ್ಭದಲ್ಲಿ ಅಥವಾ ಕೆಲಸದ ಸ್ಥಳಗಳಲ್ಲಿ ಯಾವುದಾದ್ರು ದುರಂತ ಆದರೆ ಅಥವಾ ಕೊಲೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಸಿಗುತ್ತೆ. ಯಾವ ಪರಿಹಾರ ಸಿಗುತ್ತೆ ಅಂತಂದು ಹೇಳಿದ್ರೆ, ಕೆಲಸದ ಸ್ಥಳದಲ್ಲಿ ಏನಾದರೂ ಸಾವಾದರೆ ಮಾಲೀಕರಿಂದ ಪರಿಹಾರ ಕಡ್ಡಾಯವಾಗಿ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಆಕ್ಟ್ ಅಂತೇಳಿ ಅಡಿಯಲ್ಲಿ ಕೊಡ್ತಾರೆ ಸರ್. ಮುಂದೆ ರಸ್ತೆಯಲ್ಲೆಲ್ಲಾದರೂ ಅಪಘಾತವಾದರೆ ವಿಮೆ ಮೂಲಕ ಪರಿಹಾರವನ್ನು, ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ ಇರುತ್ತೆ, ಅದರಲ್ಲಿ ಮೋಟಾರ್ ವೆಹಿಕಲ್ ಕೇಸ್ MVC ಕೇಸನ್ನು ಹಾಕಿ ವಿಮೆಯನ್ನು ಅವರು ಪಡ್ಕೊಳ್ಬೋದು. ಒಂದು ವೇಳೆ ವಿಮೆ ಇಲ್ಲ ಅಂತಂದರೆ ಆ ವಾಹನದ ಮಾಲೀಕರು ಯಾರಿರ್ತಾರೆ ಅವರಿಂದ ಪರಿಹಾರವನ್ನು ಪಡ್ಕೊಳ್ಬೋದಾಗಿದೆ. ಅದು ಬಿಟ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾದರೂ ನಿರ್ಲಕ್ಷ್ಯ ಸಾವಾದರೆ ಅದನ್ನು ಕನ್ಸೂಮರ್ ಕೋರ್ಟಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿ ಕನ್ಸೂಮರ್ ಕೋರ್ಟಲ್ಲಿ ಪಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಒಂದು ವೇಳೆ ಕೊಲೆ ಉದ್ದೇಶಪೂರ್ವಕವಾಗಿ ಏನಾದರೂ ಸಾವಾದರೆ ಅದನ್ನು ಕ್ರಿಮಿನಲ್ ಕೇಸ್ ಅಂತೇಳಿ ಮಾಡ್ತಾರೆ, ಅವರಿಗೆ ಶಿಕ್ಷೆ ಪ್ಲಸ್ ದಂಡ ಎರಡನ್ನೂ ವಿಧಿಸ್ತಾರೆ. ಅಲ್ಲೂ ಸಹ ಅವರಿಗೆ ಪರಿಹಾರವನ್ನು ಆ ಕುಟುಂಬಸರಿಗೆ, ಯಾರು ಇವರನ್ನು ನಂಬಿಕೊಂಡಿರ್ತಾರೆ ಅಂಥ ಕುಟುಂಬದ ವಾರಸುದಾರರಿಗೆ ಅವರಿಗೆ ವ್ಯವಸ್ಥೆಯನ್ನು ಪರಿಹಾರವನ್ನು ಮಾಡ್ತಾರೆ. ನಾವು ಒಂದು ಆ ಒಂದು ಏನಾದರೂ ಪೋಸ್ಟ್ಮಾರ್ಟಮ್ ಆಗಿದೆಯೇ ಅಂತ ಖಚಿತಪಡಿಸ್ಕೊಳ್ಬೇಕು. ಯಾಕಂದರೆ ಈಗ ಅಪಘಾತ ಪ್ರಕರಣದಲ್ಲಿ ಪೋಸ್ಟ್ಮಾರ್ಟಮ್ ತುಂಬ ಅವಶ್ಯಕವಾಗಿದೆ, ಮತ್ತು ಅದೇ ರೀತಿ ಕೊಲೆ ಏನಾದರೂ ಆಗಿದ್ರೆ ಅದಕ್ಕೂ ಸಹ ಪೋಸ್ಟ್ಮಾರ್ಟಮ್ ರಿಪೋರ್ಟು ಅಗತ್ಯ ಆಗಿದೆ. ಯಾಕಂದರೆ ಅವರಿಗೆ ಶಿಕ್ಷೆ ಆಗಲ್ಲ, ಮತ್ತೆ ಹಾಗಾಗಿ ಆ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಖಚಿತಪಡಿಸ್ಕೊಳ್ಬೇಕು, ಮತ್ತು FIR ಅನ್ನು ದಾಖಲಿಸಿ ಮಾಡಿಸ್ಬೇಕು. ಮತ್ತು ಈ ಎಲ್ಲ ದಾಖಲೆಗಳನ್ನು ನಾವು ಜೋಪಾನವಾಗಿ ಇಟ್ಕೊಂಡ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಮಾಲೀಕರಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಂದ ಕೊಡ್ತಕ್ಕಂಥ ಪರಿಹಾರಗಳನ್ನು
2: ಉದ್ದೇಶಗಳಿಂದ ಕೂಡ
3: ಆಗಿರ್ಬೋದು, ಈ ಎಲ್ಲ ಇದನ್ನು ದಾಖಲೆಗಳನ್ನು ಇಟ್ಕೊಂಡು ನಾವು ನಿರ್ದಿಷ್ಟ ಅವಧಿಯೊಳಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಖಂಡಿತ ಪರಿಹಾರ ಸಿಗುತ್ತೆ
2: ಅಲ್ವಾ? ಈಗ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗಿ ಸಾವಾಗತ್ತಂತ ಒಂದು ಮಾತಾಡಿದ್ರು ಕೂಡ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಏನಾದರೂ ಸಾವಾದ್ರೂ ಕೂಡ ಅಲ್ಲಿ ಕೊಲೆ ಆಗಿರ್ಬೋದು ಇತ್ಯಾದಿ ಏನೇ ಚಿಕಿತ್ಸೆ ಸಂದರ್ಭದಲ್ಲಿ ಅಜಾಗರೂಕತೆ ಆಗಿರ್ಬೋದು, ಒಟ್ಟಾರೆ ಕಾನೂನಿನ ಪ್ರಕಾರ ಕೋರ್ಟ್ ಮೂಲಕವಾಗಿ ನಮಗೆ ನ್ಯಾಯ ಸಿಗಲು ದಾರಿ ಇದೆ, ಅದಕ್ಕಾಗಿ ಹೋರಾಟ ಮಾಡಬಹುದು. ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಜೋಪಾನವಾಗಿ ಇಟ್ಕೊಂಡಿರ್ಬೇಕು ಮಾತ್ರ.
3: ಹೌದು ಸರ್.
2: ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಈಗ ಕೇಳಿ ಒಂದೇ ರೂಪ ಎರಡು ಗುಣ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯ ಮತ್ತು ಸುಶೀಲಾ ಅವರ ಧ್ವನಿಯಲ್ಲಿ, RN ಜೈಗೋಪಾಲ್ ಅವರ ಸಾಹಿತ್ಯ, ಸಲೀಲ್ ಚೌಧುರಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಕನ್ನಡ ಕೈ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಎಂಎನ್ ಬಾಬು ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಎಲ್ ಆರ್ ಈಶ್ವರಿ ಅವರು ಧ್ವನಿಯಾಗಿರುವಂತಹ ಗೀತೆ, ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ. ಆಶೀರ್ವಾದ ಚಿತ್ರದಿಂದ ಈ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಎರಡು ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಮೊದಲ ದಿನ ವಿಜಯಪುರಂನ ಸೆಲ್ಯುಲರ್ ಜೈಲು ರಾಷ್ಟೀಯ ಸ್ಮಾರಕಕ್ಕೆ ತೆರಳಲಿರುವ ಅವರು ಹುತಾತ್ಮರ ಸ್ತಂಭಕ್ಕೆ ಗೌರವ ಸಲ್ಲಿಸಿ ಸ್ವಾತಂತ್ರ್ಯ ಜ್ಯೋತಿಗೆ ನಮನ ಸಲ್ಲಿಸಿದ್ದಾರೆ. ಭಾರತೀಯ ರೈಲ್ವೆಯು ಪ್ರತಿ ವರ್ಷ ಸುಮಾರು 58 ಕೋಟಿ ಊಟಗಳನ್ನು ಪೂರೈಸುತ್ತದೆ. ಆಹಾರ ಗುಣಮಟ್ಟಕ್ಕೆ ಸಂಬಂಧಿಸಿದ ದೂರುಗಳಲ್ಲಿ ಸರಾಸರಿ ಶೇಕಡಾ 0.0008% ಮಾತ್ರ ಸ್ವೀಕರಿಸಲಾಗುತ್ತದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಗೆ ಇಂದು ತಿಳಿಸಿದ್ದಾರೆ. ವಿರೋಧ ಪಕ್ಷದ ಸದಸ್ಯರ ಅಡ್ಡಿಗಳ ನಡುವೆಯೂ ಸಂಸತ್ತಿನ ಎರಡೂ ಸದನಗಳು ಕಾರ್ಯನಿರ್ವಹಿಸುತ್ತವೆ ಮತ್ತು ಶಾಸಕಾಂಗ ವ್ಯವಹಾರಗಳು ನಡೆಯುತ್ತವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಪುನರಾವರ್ತಿತ ಗದ್ದಲ ಮತ್ತು ಘೋಷಣೆ ಕೂಗುವಿಕೆಯಿಂದಾಗಿ ಎರಡೂ ಸದನಗಳಲ್ಲಿ ಚರ್ಚೆಗಳು ಸೀಮಿತವಾಗಿವೆ ಎಂದು ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಶೇಕಡಾ 99.94% ಪೂರ್ಣಗೊಂಡಿದ್ದು ಬಾಕಿ ಉಳಿದ 518 ಮತದಾರರು ತಮ್ಮ ಎನ್ಯುಮರೇಷನ್ ಅರ್ಜಿ ನಮೂನೆಯನ್ನು ನಾಳೆಯೊಳಗೆ ಹಿಂತಿರುಗಿಸುವಂತೆ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ವಿಶೇಷ ಚೇತನರಿಗಾಗಿ ಸಮರ್ಥಂನ ಟ್ರಸ್ಟ್ ಇಂದು ಬೆಂಗಳೂರಿನ ಜೆಪಿ ನಗರದ ಹಿರಿಯ ನಾಗರಿಕರ ಯೋಗಕ್ಷೇಮ ಮತ್ತು ಸಮಗ್ರ ಅಭಿವೃದ್ದಿಗೆ ಮೀಸಲಾಗಿರುವ ಸಂಪೂರ್ಣ ಉಚಿತ ಉಪಕ್ರಮದ ಸಮರ್ಥನಂ ಹಿರಿಯರ ದಿನದ ಆರೈಕೆ ಕೇಂದ್ರವನ್ನು ಪ್ರಾರಂಭಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,499 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ 65 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,571 ಅಂಕಗಳು ದಾಖಲಾಗಿದೆ. ಭಾರತದ ಶಟ್ಲರ್ಗಳಾದ ರಕ್ಷಿತ್ ರಾಮರಾಜ್, ಅಶ್ಮಿತಾ ಚಲಿಹಾ ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ತಲುಪಿದ್ದಾರೆ. ರಕ್ಷಿತಾ ಮತ್ತು ಅಶ್ಮಿತಾ ನಾಳೆ ಸೆಮಿಫೈನಲ್ಸ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
3: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
4: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
3: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
4: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
3: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
4: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
3: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
4: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
3: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ನಮಸ್ತೆ, ಶುಭ ಸಂಜೆ. ಸಮಯ ಆಗಿದೆ.

0: 6:04 ನೀವು ಕೇಳ್ತಾ ಇದ್ದಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳಿ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ಇದು. ಇಂದು ಭಾಗವಹಿಸುತ್ತಾರೆ ಹುತಾತ್ಮರಾದ ಕ್ಯಾಪ್ಟನ್ MV ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್.
1: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ LO. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ MV ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ಅನೇಕ ವಾರಗಳಿಂದ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ಹುದ್ದೆಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿದಂತಹ ಅನೇಕ ವೀರ ಯೋಧರನ್ನು ಇದರಲ್ಲಿ ಪರಿಚಯಿಸಿದ್ದೀವಿ. ಅವರನ್ನು ಪರಿಚಯಿಸುವಾಗ ಅವರ ಶೌರ್ಯದ ಹೆಮ್ಮೆಯ ಕಥೆಗಳನ್ನು, ಅವರ ಯಶಸ್ವಿ ಕಥೆಗಳನ್ನು ನಾವು ಕೇಳ್ತಾ ನಮ್ಮ ಶ್ರೋತೃಗಳಿಗೂ ಅದನ್ನು ತಲುಪಿಸಿದ್ದೀವಿ. ನಮ್ಮ ಅನೇಕ ಶ್ರೋತೃಗಳು ಈ ಕಾರ್ಯಕ್ರಮದ ಯಶಸ್ವಿ ಕಥೆಗಳನ್ನು ಕೇಳೋದಕ್ಕೆ ಕಾಯ್ತಾ ಇರ್ತಾರೆ. ಇವತ್ತಿನ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿಗಿಂತ ಬಹಳ ವಿಶಿಷ್ಟ ಅಂತ ನನಗನ್ನಿಸ್ತಾ ಇದೆ. ಇವತ್ತು ನಮ್ಮೊಂದಿಗೆ ಭಾರತೀಯ ಸೇನೆಯ ಅಧಿಕಾರಿ, ಅವರ ತಂದೆ ತಾಯಿಗಳು ಇದ್ದಾರೆ. ನಮ್ಮೆಲ್ಲರ ನೆನಪಿನಲ್ಲಿ, ಭಾರತದ ಇತಿಹಾಸದಲ್ಲಿ ಸದಾ ಅಜರಾಮರವಾಗಿ ಇರುವಂತಹ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಅವರ ತಂದೆ ತಾಯಿಗಳು ಈಗ ನಮ್ಮೊಂದಿಗೆ ಅವರ ಯಶೋಗಾಥೆಯನ್ನ ಹೇಳ್ತಾರೆ. ನಾವೀಗ ಎಲ್ಲರೂ ಸೇರಿ ಅವರ ಹೆಮ್ಮೆಯ ಪಾಲಕರನ್ನ, ಅವರ ತಾಯಿ ಅನುರಾಧ ಹಾಗೂ ತಂದೆ ವೆಂಕಟೇಶ್ ಇವರನ್ನ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ, ಬಹಳ ಗೌರವದಿಂದ ಸ್ವಾಗತಿಸೋಣ. ಜೈ ಹಿಂದ್ ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ.
3: ಜೈ ಹಿಂದ್.
4: ಜೈ ಹಿಂದ್. ನಮಸ್ಕಾರ.
2: ಪ್ರತಿ ಬಾರಿ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು, ಆದರೆ ಇವತ್ತು ಸಂತೋಷದ ಜೊತೆಗೆ ಬಹಳ ದೊಡ್ಡ ಹೆಮ್ಮೆ, ಬಹಳ ದೊಡ್ಡ ಗೌರವ, ಜೊತೆಗೆ ಅಷ್ಟೇ ಒಂದು ರೀತಿಯ ಸಂಕಟ ಕೂಡ ನನಗೆ ಅನುಭವಕ್ಕೆ ಬರ್ತಾ ಇದೆ. ಕ್ಯಾಪ್ಟನ್ ಪ್ರಾಂಜಲ್ ಒಬ್ಬ ಚಿಕ್ಕ ಹುಡುಗ, ಉತ್ಸಾಹಿ ಯುವಕ, ಮಂಗಳೂರಿನಲ್ಲಿ ಆಟ ಆಡಿಕೊಂಡು ತುಂಬಾ ಲವಲವಿಕೆಯಿಂದ ಇದ್ದಂಥವ್ರು, ಕ್ಯಾಪ್ಟನ್ ಪ್ರಾಂಜಲ್ ಆಗಿ ಇವತ್ತು ಶೌರ್ಯ ಚಕ್ರವನ್ನ ಪಡೆದಂತಹ ಒಂದು ಪಯಣ ಇದೆಯಲ್ಲ, ಇದು ನನಗೆ ಈ ಮಾತನ್ನು ಹೇಳುವಾಗ್ಲೂ ಕೂಡ ತುಂಬಾ ರೋಮಾಂಚನ ಆಗ್ತಾ ಇದೆ. ಈ ಸಮಯ ಬರೀ 28 ವರ್ಷಗಳಷ್ಟೇ ಆದರೂ ಕೂಡ ಅದು ನಾನು ಈಗಾಗಲೇ ಹೇಳಿದ ಹಾಗೆ ಭಾರತದ ಇತಿಹಾಸದಲ್ಲಿ ಸದಾ ಅಜರಾಮರವಾಗಿ ಇರುವಂಥದ್ದು. ಅವರ ಹೆಸರಿಗೆ ತಕ್ಕದಾಗೆ ಪ್ರಾಂಜಲ್ ಅವರು ಬದುಕಿದ್ರು ಅಂತ ಅನ್ಸುತ್ತೆ. ಅನುರಾಧ ಅವರೇ, ತಾಯಿಗೆ ಬಹಳ ವಿಶೇಷವಾಗಿ ಮಕ್ಕಳ ಜೊತೆಗೆ ಒಂದು ಬಂಧ ಇರುತ್ತೆ. ಪ್ರಾಂಜಲ್ ಒಬ್ರೇ ಅವರನ್ನ ನೀವು ಸೈನ್ಯಕ್ಕೆ ಕಳಿಸ್ಬೇಕು ಅಂತಾದಾಗ ನೀವು ಒಪ್ಕೊಂಡ್ರ ಹೇಗೆ?
3: ತುಂಬಾ ಮನಸ್ಸಿಂದ ಒಪ್ಕೊಂಡ್ವಿ ಇಬ್ರುನು. ಆ ರೀತಿ ಸಪೋರ್ಟ್ ಅವನಿಗೆ ಇತ್ತು. ಹೇಗೆ ಅಂದ್ರೆ, ತುಂಬಾ ಮೊದ್ಲಿಂದ ನಮ್ಮ ಸ್ಟ್ಯಾಂಡ್ ಏನಿತ್ತು ಅಂತಂದ್ರೆ, ನಮ್ಮ ಆಸೆ ಅಥವಾ ನಮ್ದು ಆಂಬಿಷನ್ ಏನಿರುತ್ತೆ ಅದನ್ನ ನಮ್ಮ ಮಕ್ಳ ಮೇಲೆ ನಾವು ಹೊರಸಬಾರ್ದು. ಅವ್ರಿಗೇನ್ ಇಷ್ಟ ಇರತ್ತೋ ಅದನ್ನ ಪರ್ಸ್ಯೂ ಮಾಡ್ಬೇಕು ಮಕ್ಕಳು ಅಂತನ್ನೋದನ್ನ ನಾವಿಬ್ರು ತುಂಬಾ ಮುಂಚಿಂದ ಬಿಲೀವ್ ಮಾಡ್ಕೊಂಡು ಬಂದವರು. ಸೊ ಹಾಗಾಗಿ ಅವನ್ ಹೋಗ್ತೀನಿ ಅಂದ ಅದಕ್ಕೆ ಒಂಥರ ಕಂಪ್ಲೀಟ್ ಸಪೋರ್ಟ್ ಸಿಕ್ತು. ಅಂದ್ರೆ ಆಕ್ಚುಲಿ ಏನಾರ ಕೆಟ್ಟ ದಾರಿ ತುಳಿತಾರೆ ಮಕ್ಕಳು ಅಂತನ್ನುವಾಗ ನಾವು ಹಿಂಜರಿಬೇಕೇ ವಿನ, ಅಷ್ಟು ಒಳ್ಳೆ ದಾರಿನಲ್ಲಿ ಹೋಗ್ತೀನಿ ಅಂತನ್ನುವಾಗ ಏನ್ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ಸಪೋರ್ಟ್ ಸಿಕ್ತು. ಆಕ್ಚುಲಿ ಆಸೆ ಅಷ್ಟು ಅವಂದು, ಆ ಆಂಬಿಷನ್ ಅವಂದು, ಅದಕ್ಕೆ ಬೇಕಾದ ಗೈಡೆನ್ಸ್ ಸಪೋರ್ಟ್ ನಮ್ಮಿಂದ ಫಸ್ಟ್ ಇಂದ ಸಿಕ್ತು.
2: ವೆಂಕಟೇಶ್ ಅವರೇ, ನೀವು

0: ಉದ್ಯೋಗ ಮಾಡ್ತಾ ಇದ್ದಿದ್ದ ಕ್ಷೇತ್ರನೇ ಬೇರೆ ಆಗಿತ್ತು. ಅಲ್ಲಿಂದ ಸೈನ್ಯಕ್ಕೆ ಕಳಿಸೋದು ಅನ್ನುವಾಗ ಯಾಕೆ ಇಂಜಿನಿಯರಿಂಗ್ ಓದಿ ನನ್ನ ಜೊತೆನೆ ಕೆಲಸ ಮಾಡಬಹುದಲ್ಲ ಅಂತ ಒಂದ್ಸತಿ ಅನಿಸ್ತಾ ಹೇಗೆ?
1: ಆ ರೀತಿ ದೃಢವಾದ ಸಂಕಲ್ಪ ಏನು ಅನಿಸಿರ್ಲಿಲ್ಲ. ನಮ್ಮನ್ನು ತಯಾರಿ ಮಾಡಿಕೊಂಡೇ ಬಂದ್ಬಿಟ್ಟಿದ್ದ. ಅವನು ಆರ್ಮಿಗೆ ಹೋಗಬೇಕು ಅಥವಾ ಏರ್ಫೋರ್ಸ್ಗೆ ಹೋಗಬೇಕು ಅಂತ ತಯಾರಿನಲ್ಲಿ ನಮ್ಮನ್ನು ಕೂರಿಸ್ಕೊಂಡಿದ್ದ. ಸಿಇಟಿ ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ಅವನು ಬರೆಯೋದೇ ಇಲ್ಲ ಅಂತ ಕೂತಿದ್ದ. ಇಲ್ಲಪ್ಪ, ಏನಕ್ಕಾದ್ರೂ ಇರಲಿ, ಸಿಇಟಿ ಬರಿ ಅಂತ ಹೇಳಿ ಸಿಇಟಿ ಬರ್ಸಿದ್ದಾಯ್ತು. ಫೋರ್ಸ್ ಮಾಡಿದ್ರೆ ಅಂತಲ್ಲ,
2: ಇನ್ ಕೇಸ್ ಸಿಗ್ಲಿಲ್ಲ ಅಂತಂದ್ರೆ ಏನಾರ ಒಂದ್ ಫಾಲ್ ಬ್ಯಾಕ್ ಇರ್ಬೇಕು ನಿಮ್ಗೆ, ಅದಕ್ಕೋಸ್ಕರ ಒಂದ್ ವರ್ಷ ಕಳ್ಕೊಂಡ್ಬಿಡಬಾರ್ದು ನೀನು. ಸೊ ಅದಕ್ಕೋಸ್ಕರ ಸಿಇಟಿ ಕೊಡು, ನಿನ್ ದಾರಿಗೆ ಅಡ್ಡ ಬರ್ತಾ ಇಲ್ಲ ನಾವು, ಬಟ್ ಫಾಲ್ ಬ್ಯಾಕ್ ಇರ್ಲಿ.
1: ಸೊ ಸಿಇಟಿ ನಲ್ಲಿ 8,000 ಚಿಲ್ಡ್ರನ್ನಲ್ಲಿ ಅವನಿಗೆ ರ್ಯಾಂಕ್ ಸಿಕ್ತು. ಅವನಿಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರೆಸಿಡೆಂಟ್ ಮೆಡಲ್, ಅವನು ರಾಷ್ಟ್ರಪತಿ ಪುರಸ್ಕಾರ ಅವನ. ಅದರಿಂದ ಆರ್ವಿ ರಾಷ್ಟ್ರೀಯ ವಿದ್ಯಾಲಯ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಅವನಿಗೊಂದು ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ನಾನು ಕೂಡ ಕೆಮಿಕಲ್ ಇಂಜಿನಿಯರಿಂಗ್ ಓದಿರೋದು, ಅವನಿಗೂ ಅದೇ ಸಿಕ್ತು. ಅಲ್ಲಿ ಹೋಗಿ ಸೇರಿಸಿದ್ದು ಆಯ್ತು, ಬಟ್ ಅವನಿಗೆ ಅವನ ದೃಷ್ಟಿ ಆಗ್ಲಿ ಅವನ ಯೋಚನೆ ಆಗ್ಲಿ ಎಲ್ಲಾನು ಸೇನೆ ಕಡೆಗೆ ಇತ್ತು. ಅಲ್ಲಿ ಆರ್ವಿ ಕಾಲೇಜಲ್ಲಿ ಆರ್ಮಿ ವಿಂಗ್ NCC ಇತ್ತು, ಅದಕ್ಕೆ ಹೋಗಿ ಸೇರ್ಕೊಂಡ. ಅಷ್ಟರಲ್ಲಿ ಅವನು NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಫಸ್ಟ್ ಅಟೆಂಪ್ಟ್ ಮಾಡಿದ್ದ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಸಕ್ಸಸ್ ಆಗಿರ್ಲಿಲ್ಲ. ಈ ಮಧ್ಯದಲ್ಲಿ ಅವನಿಗೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಪ್ಲೈ ಮಾಡ್ಕೊಂಡಿದ್ದ. ಆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಬೇಸ್ಡ್ ಆನ್ ಹಿಸ್ ಟೆಕ್ನಿಕಲ್ ಸ್ಕಿಲ್ ಅಂಡ್ ದ ಮಾರ್ಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಲ್ಲಿ ಅವನಿಗೆ ಇಂಟರ್ವ್ಯೂ ಕಾಲ್ ಬಂತು. SSB ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಕಾಲ್ ಬಂತು. 5 November 2013 ಬೆಂಗಳೂರಲ್ಲೇ ಸೆಲೆಕ್ಷನ್ ಸೆಂಟರ್, SSB ಸೆಲೆಕ್ಷನ್ ಸೆಂಟರ್ ಅಲ್ಲಿ ಇಂಟರ್ವ್ಯೂಗೂ ಹೋದ. ಸುಮಾರೊಂದು 15-20 ದಿನ ಆಯ್ತದು ಅವನದು ಫಸ್ಟ್ ರೌಂಡ್ ಆಗಿ, ಸೆಕೆಂಡ್ ರೌಂಡ್ ಆಗಿ, ಮೆಡಿಕಲ್ಲು ಆಗಿ ತೇರ್ಗಡೆ ಒಂದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ದ SSB ನ. ಅದೊಂದು ಮುಖ್ಯವಾದ ಒಂದು ಅಚೀವ್ಮೆಂಟ್.
0: ಹೀಗೆ ಅವರು 1995 July 18 ಅವರ ಹುಟ್ಟಿದ ದಿನ. ನೀವು ಅವಾಗ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರ ಸರ್?
1: ಮಂಗಳೂರಲ್ಲಿ ಮ್ಯಾಂಗ್ಳೂರ್ ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಅಂತ ಶೆಡ್ಯೂಲ್ ಎ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್, ಸಬ್ಸಿಡಿಯರಿ ONGC. 1994 ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 1995 July 18 ಇವ್ರು ಹುಟ್ಟಿದ್ದು. ಆಮೇಲೆ 4ನೇ ತಿಂಗಳಿಗೇನೆ ಬೆಂಗಳೂರಿಂದ ಮಂಗಳೂರಿಗೆ ಸಹಜವಾಗಿ ಕರ್ಕೊಂಡು ಬಂದ್ವಿ. ಅವಾಗಿಂದ ಅವನು ಮಂಗಳೂರಲ್ಲೇ ಬೆಳೆದಿದ್ದು, ಮಂಗಳೂರಲ್ಲೇ ಆಟ ಪಾಠ ಎಲ್ಲ. ಅವನು ನರ್ಸರಿಯಿಂದ ಹಿಡಿದು 10ನೇ ಕ್ಲಾಸ್ವರೆಗೂ MRPL ಸ್ಕೂಲಲ್ಲೇ ಪಾಠ. 6ನೇ ತರಗತಿ ಮಾತ್ರ ಒಂದ್ ವರ್ಷ ಡೆಲ್ಲಿಲಿ ಟ್ರಾನ್ಸ್ಫರ್ ಆಗಿತ್ತು ನಂಗೆ. ಡೆಲ್ಲಿಗೆ ಹೋಗಿದ್ವಿ. 6ನೇ ಕ್ಲಾಸು BGS ಇಂಟರ್ನ್ಯಾಷನಲ್ ಸ್ಕೂಲ್ ಡೆಲ್ಲಿಯಲ್ಲಿ, ಅದೊಂದು ವರ್ಷ ಇದ್ವಿ. ಆಮೇಲೆ ಮತ್ತೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಅವಾಗಿಂದ ಅವನು ಕಂಟಿನ್ಯೂಸ್ ಆಗಿ 10ನೇ ಕ್ಲಾಸ್ ಮುಗಿಸ್ಕೊಂಡು ಫಸ್ಟ್ PU ಮತ್ತೆ ಸೆಕೆಂಡ್ PU ಮಹೇಶ್ PU ಕಾಲೇಜ್ ಮಂಗಳೂರಲ್ಲಿ. ಅವನಿಗೆ ಇಂಟ್ರೆಸ್ಟ್ ಇದ್ದಿದ್ದೇ ಅವನು ಸೇನೆಗೆ ಸೇರ್ಕೋಬೇಕು ಅಂತ. ಅದೇ ಪ್ರಯುಕ್ತ ಅವನು ಏನೇನ್ ಮಾಡ್ಬೇಕು ಅವನಾಗೋನೇ ಮಾಡ್ಕೊಂಡ.
0: ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ, ಅನುರಾಧ ಅವರೇ ನೀವು ಜೊತೆಗೆ ಇರ್ತೀರಾ, ಮಕ್ಕಳ ಜೊತೆಗೆ ತಾಯಿ ಸದಾ ಇರ್ತಾರೆ, ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಎಲ್ಲ ಮಕ್ಕಳು ಬೇರೆ ಬೇರೆ ಆಟದ ಸಾಮಾನು ತಗೊಂಡಾಡಿದ್ರೆ ಇವರು ಹೇಗೆ ಇರ್ತಾ ಇದ್ರು ಅಂದ್ರೆ, ಅನೇಕ ನಾವು ನೋಡ್ತೀವಿ ಅವರು ಸೈನ್ಯದ ಕೆಲವರು ಡ್ರೆಸ್ ಹಾಕೋತಾರೆ, ಈ ತರದ್ದೆಲ್ಲ ಕತೆಗಳನ್ನ ಕೇಳ್ತೀವಿ ನಾವು. ಮುಂದೆ ಅವರು ಸೇನೆಗೆ ಸೇರೋ ಅಂತವ್ರಿದ್ರೆ ಮೊದಲೇ ಹೀಗೆ ಮಾಡ್ತಾ ಇದ್ರು ಅಂತ. ಹಾಗೆ ನೀವೇನಾದ್ರೂ ಈ ತರ ವಿಶೇಷವಾಗಿ ನೋಡಿದ್ರ ಅವರಲ್ಲಿ?
2: ನಾವು ಈ ಕೂತು ಯೋಚನೆ ಮಾಡುವಾಗ ನಮ್ಗೆ ಅನ್ಸೋದೇನು ಅಂತಂದ್ರೆ, ಕಾರ್ಗಿಲ್ ವಾರ್ ನಡೀತಾ ಇದ್ದಾಗ ಅವನು ಹಾರ್ಡ್ಲಿ 5 ಇಯರ್ಸ್ ಅಷ್ಟೇ ಇದ್ದಿದ್ದು, ನಮಗ್ ಗೊತ್ತಿದ್ದಂಗೆ TV ನಲ್ಲಿ ಬರೋದು. ಸೊ ನಾವು ನೋಡ್ತಾ ಕೂತಿರ್ತಾ ಇದ್ವಿ, ಅವನು ಜೊತೆಲಿ ನೋಡ್ತಾ ಇದ್ದ. ಸೊ ವಾರ್ ಅಂದ್ರೆ ಏನು ಅಂತೆಲ್ಲ ಅರ್ಥ ಆಗೋ ಏಜ್ ಅಲ್ಲ ಅದು, ಬಟ್ ಏನಂದ್ರೆ ನೋಡ್ತಾ ಇರ್ತಿದ್ನಲ್ಲ. ಸೊ ಆ ಫೈಟರ್ ಜೆಟ್ಗಳು ಅದೆಲ್ಲ ಓಡಾಡುವಾಗ ಪ್ರಾಬಬ್ಲಿ ಅದ್ರ ಸ್ಪೀಡ್ ಮತ್ತೆ ಆ ಸೌಂಡ್ ಅದೆಲ್ಲ ಅವನನ್ನ
0: ಆಕರ್ಷಣೆ ಮಾಡ್ತಾ ಅನ್ಸುತ್ತೆ.
2: ನಮ್ಗ ಅನ್ಸೋದು ಅದು ಇವಾಗ ಆತರ ಆ ಏಜ್ ಅಲ್ಲಿ ಅಷ್ಟೇನೆ, ಅಂದ್ರೆ ಆ ಸ್ಪೀಡ್ ಸೌಂಡ್, ಹಬ್ಬ ನಾನು ಪೈಲಟ್ ಆಗ್ಬೇಕು ಅಂತನೋ ಆಸೆ ಅದು ಮೊಳಕೆ ಹೊಡೆದಿದ್ದ ಆ ಟೈಮಲ್ಲಿ ಅವನಿಗೆ. ಸೊ ಅದು ಪೈಲಟ್ ಆಗ್ಬೇಕು ಅಂತ ಇದ್ದಿದ್ದು, ಇಲ್ಲ ಏರ್ಫೋರ್ಸ್ ಹೋಗ್ಬೇಕು ಅಂತನೋವರ್ಗು ಪ್ರಾಬಬ್ಲಿ ನಮ್ಮಿಂದ ಗೈಡೆನ್ಸ್ ಸಿಕ್ಕಿರ್ಬೋದು. ಪೈಲಟ್ ಆಗ್ತೀನಿ ಅಂದ್ರೆ ಏರ್ಫೋರ್ಸ್ ಅಲ್ಲಿ ಪೈಲಟ್ ಆಗುವಂತ. ಸೊ ಅವನ್ ಸಣ್ಣವನಿದ್ದಾಗಿಂದ ಅವನು ಕನಸು ಕಟ್ಟಿದ್ದು ಏರ್ಫೋರ್ಸ್ಗೆ ಸೇರ್ಬೇಕು ಅಂತ. ಬಟ್ ಹೀ ಗ್ರೋ ಅಪ್ ಟು ಬಿ 6 feet 3 inches. ಸೊ ಅವನ್ನ ಅವ್ರದ್ದು ತುಂಬಾ ಮೆಡಿಕಲ್ ಸ್ಟ್ಯಾಂಡರ್ಡ್ ಸಿಕ್ಕಾಪಟ್ಟೆ ಇರತ್ತಲ್ಲ, ಹೀ ಕುಡ್ ನಾಟ್ ಬಿ ಅಕಾಮಡೇಟ್.

0: ಇಟ್ಟೆಡ್ ಇನ್ ದ ಕಾಕ್ಪಿಟ್.
1: ಕಾಕ್ಪಿಟ್.
0: ಸೊ ಹಾಗಾಗಿ ದಿಸ್ ವಾಸ್ ದ ಸೆಕೆಂಡ್ ಬೆಸ್ಟ್ ಆಪ್ಷನ್ ಅವನಿಗೆ. ಸೊ ಆರ್ಮಿಗೆ ಹೋಗ್ತೀನಿ ಅನ್ಕೊಂಡ. ಸೊ ಅದು ಒಂದು. ನೈನ್ತ್ ಅಲ್ಲಿ ಅವನಿದ್ದಾಗ ಲಕ್ಷ್ಯ ಫಿಲಂ ರಿಲೀಸ್ ಆಯ್ತು. ಎನಿವೇ ಅವನ್ಗೆ ಇದೆಲ್ಲ ನೋಡ್ತಾನೆ ಇದ್ನಲ್ಲ. ಅದ್ರಲ್ಲಿ ಅವನಿಗೆ ತುಂಬಾ ಅಟ್ರಾಕ್ಟ್ ಮಾಡಿದ್ದೇನು ಅಂತಂದ್ರೆ, ಓದ್ ತಗೊಳ್ಳೋದು ಪೂರ್ತಿ ಓದ್ತಿದೆ
1: ಲಕ್ಷ್ಯದಲ್ಲಿ.
0: ಹೌದು. ಸೊ ಅದು ಯಾವ ರೀತಿ ಅವನಿಗೆ ಹುಚ್ಚಿಡಿಸ್ತು ಅಂತಂದ್ರೆ, ಓಡಾಡ್ತಾ, ಮೆಟ್ಲು ಹತ್ತುತ್ತಾ, ಮೆಟ್ಲು ಇಳಿತಾ, ಅಂದ್ರೆ ನಾವು
1: ಯಾವ್ದಾದ್ರೂ ಶುರು ಮಾಡ್ಬಿಟ್ರು ಅನ್ಸುತ್ತೆ ಅಲ್ವಾ.
0: ಅಂದ್ರೆ
1: ಆವಾಗ್ಲೇನೆ
0: ನಿಜವಾಗ್ಲು ಅಂದ್ರೆ ಅದಿನ್ನೆಷ್ಟು ದಿನಕ್ಕೆ 40 ಸಲ 50 ಸಲ 60 ಸಲ ಅದೇ ಓದ್. ಅಂದ್ರೆ ನಾವು ಏನಾರ ಒಂದ್ ಹಾಡ್ ಮನ್ಸಿಗೆ ಬಂದಾಗ ಅದನ್ನೇ ಗುನ್ಗುನಾಯಿಸ್ತೀವಲ್ಲ, ಆತರ ಆ ಓದನ್ನ ಹೇಳೋದು. ಸೊ ಅವನು ಆಕ್ಚುಲಿ ಓದ್ ತಗೊಳ್ಳೋ ಅಷ್ಟರಲ್ಲಿ ಥೌಸಂಡ್ಸ್ ಆಫ್ ಟೈಮ್ಸ್ ಹೇಳ್ಬಿಟ್ಟಿದ್ದ ಅನ್ಸುತ್ತೆ ಅಷ್ಟೆ. ಅಂಡ್ ಆ ಓದ್ ನೀವು ಕೇಳಿರೋ ಹಾಗೆ ಆಕ್ಚುಲಿ ಈವನ್ ಟು ದ ಪೆರಿಲ್ ಆಫ್ ಮೈ ಲೈಫ್ ಅಂತ ಎಂಡ್ ಆಗತ್ತೆ ಅದು. ಸೊ ಫೈನಲಿ ಅದೇ ಇದಕ್ಕೆ
1: ಅಂದ್ರೆ ನಾನು ಅವಾಗ್ಲೇ ಹೇಳಿದಾಗೆ ಸೈನ್ಯಕ್ಕೆ ಸೇರೋಕ್ಕಿಂತ ಮೊದ್ಲೇನೆ ಪ್ರತಿ ಕ್ಷಣನು ಒಬ್ಬ ಯೋಧನಾಗೆ ಬಹುಶಃ ಬದುಕಿದ್ದಾರೆ. ಅದು ನಾವು ಆಮೇಲೆ ಗುರುತಿಸಿದ್ವಿ ಆತ ಯೋಧ ಆದ ಅಂತ. ಆದ್ರೆ ಬಹುಶಃ ಅವರು ತಾನೊಂದು ಯೋಧ ಅಂತಾನೆ ಪ್ರತಿ ಕ್ಷಣನು ಅಂದ್ಕೊಂಡು ಬದುಕಿದ್ರು ಅಂತ ನಂಗೆ ನೀವಿಗೆ ಹೇಳ್ತಾ ಇರುವಾಗ ಅನ್ಸುತ್ತೆ. ಯಾಕೆಂದ್ರೆ 9ನೇ ಕ್ಲಾಸಲ್ಲಿ ಮಕ್ಕಳಿಗೆ ಇಷ್ಟೆಲ್ಲ ತಿಳಿಯೋದು ನಮ್ಗೆ ಅನುಮಾನ ಆಗುತ್ತೆ. ಬಹುಶಃ ಅದೇ ನಾವು ಅಂದ್ಕೋತೀವಲ್ಲ ಒಂದೊಂದ್ಸತಿ, ಅವರು ಅದಕ್ಕೋಸ್ಕರನೇ ಹುಟ್ಟಿದವರು ಅಂತ ಅನ್ಕೋತೀವಲ್ವಾ. ಹಾಗೆ ಇವರು ಸೈನ್ಯಕ್ಕೋಸ್ಕರನೇ ಹುಟ್ಟಿದವರು ಪ್ರಾಂಜಲ್ ಅಂತ ಅನ್ಸುತ್ ನನಗೆ. ಮತ್ತೆ ಮಂಗಳೂರಿಂದ ಬೆಂಗಳೂರಿಗೆ ಬರುವಂತಹ ಪ್ರಸಂಗ ಬಂತು. ನೀವು ಆಗ್ಲೇ ಹೇಳಿದ್ರಿ ಆರ್ ವಿ ಕಾಲೇಜಲ್ಲಿ ಬಂದ್ರು, ಇಲ್ಲಿ ಸೇರ್ಕೊಂಡ್ರು ಅಂತ. ಅದಕ್ಕಿಂತ ಮೊದಲೇ ಅವರು ಎನ್ ಸಿ ಸಿ ನ ಮಂಗಳೂರಲ್ಲೇ ಓದುವಾಗ ತಗೊಂಡಿದ್ರ ಅಥವಾ ನಂತರದಲ್ಲಿ ತಗೊಂಡ್ರ ಅದನ್ನ?
0: ನಂತರ ಅವನು ಆರ್ ವಿ ಕಾಲೇಜಿಗೆ ಜಾಯಿನ್ ಆದ್ಮೇಲೆ ಅಲ್ಲಿ ಎನ್ ಸಿ ಸಿ ಇತ್ತು.
1: ಅವಾಗ್ಲೇ ಅವರಿಗೆ ರಾಷ್ಟ್ರಪತಿ ಪದಕ ಬಂದಿದ್ದ ಅಷ್ಟೇ ಸಣ್ಣ ಪೀರಿಯಡ್ ನಲ್ಲಿ.
2: ಅವನು ರಾಷ್ಟ್ರಪತಿ ಪದಕ ಸ್ಕೌಟ್ ಅಂಡ್ ಗೈಡ್ ಅಲ್ಲಿ ಬಂದಿದ್ದವನ್ಗೆ. ಆ ಪದಕ ಇಸ್ಕೊಳ್ಳೋ ಟೈಮ್ ಬಂದಾಗ ಅವ್ರ ಜೊತೆ ಸುಮಾರು ಜನನು ಇದ್ರು, ಸ್ಕೌಟ್ಸ್ ಗೈಡ್ಸ್ ಎಲ್ಲರೂ ಡೆಲ್ಲಿಗೆ ಹೋಗಿ ಅಲ್ಲೇ ಒಂದು 2 ವಾರ ಪದಕಕ್ಕೆ ಪ್ರಿಪರೇಷನ್ಸ್ ಮಾಡಿಕೊಂಡು ಅವನು ಹೋದ ರಾಷ್ಟ್ರಪತಿ ಭವನದ ಒಳಗಡೆ. ಅವನ ಜೊತೆಯಲ್ಲಿ ಬಂದಿರೋರು ಎಲ್ಲಾರ್ಗೂ ಒಟ್ಟಿಗೆ ಸೇರಿ
1: ಇಸ್ಕೊಂಡಿದ್ದಾರೆ.
2: ಆ ಟೈಮಲ್ಲಿ ಅವನ್ ಒಂದ್ ಮಾತ ಹೇಳಿದಾನೆ. ಅವನು MRPL ಸ್ಕೂಲ್ ಅಲ್ಲಿ ಕೆಮಿಸ್ಟ್ರಿ ಟೀಚರು, ವೆಂಕಟರಾವ್ ಸರ್ ಅಂತ ಸ್ಕೌಟ್ ಮಾಸ್ಟರ್ ಆಗಿದ್ರು. ಅವ್ರ ಟೀಮ್ ಹಿಡ್ಕೊಂಡು ರಾಷ್ಟ್ರಪತಿ ಭವನಕ್ಕೆ ಹೋಗಿ ಅಲ್ಲಿ ಮೆಡಲ್ ಇವನ್ ಪರವಾಗಿ ಇನ್ನಿಬ್ರು ಇಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಒಂದ್ ಮಾತು ಹೇಳಿದಾನೆ, ಈ ರಾಷ್ಟ್ರಪತಿ ಭವನಕ್ಕೆ ನಾನೇ ಬರ್ತೀನಿ, ನಾನೇ ಮೆಡಲ್ ಇಸ್ಕೋತೀನಿ ರಾಷ್ಟ್ರಪತಿಯವ್ರ ಕೈಲಿ. ಆ ಒಂದು ಮಾತು ಹೇಳಿದ್ದ, ಅದನ್ನ ನಮ್ಗೆ ಅವ್ರ ಕೆಮಿಸ್ಟ್ರಿ ಟೀಚರ್ ನಮ್ಗೆ ಆಮೇಲೆ ಹೇಳಿದ್ರು. ಅವ್ರ ಅದನ್ನ ನಮ್ಗೆ ಹೇಳಿದ್ರು, ಈತನು ಈ ರೀತಿ ಹೇಳಿದ್ದ.
0: ನಾವು ಇನ್ಫ್ಯಾಕ್ಟ್ ಶೌರ್ಯ ಚಕ್ರ ಅವಾರ್ಡ್ ಸೆರೆಮನಿಗೆ ಡೆಲ್ಲಿಗೆ ಹೊರಡಬೇಕಾಗಿತ್ತು. ಹೊರಡೋ ದಿವಸ ಬೆಳಗ್ಗೆ 6:30 ಹೊತ್ತಿಗೆ ಅವನ್ ಸರ್ ಫೋನ್ ಮಾಡಿದ್ರು, ಈ ತರ ರಾಷ್ಟ್ರಪತಿ ಬ್ಯಾಡ್ಜ್ ಇಸ್ಕೊಳಕ್ ಹೋದಾಗ ಫೈನಲಿ ಅಂದ್ರೆ ಇಡೀ ಟೀಮ್ ಇಂದ ಇಬ್ರನ್ನ ರೆಪ್ರೆಸೆಂಟ್ ಮಾಡೋದಿಕ್ಕೆ ಕಳ್ಸಿರ್ತಾರೆ. ಸೊ ಅವನ್ ಖುದ್ದಾಗ ಹೋಗಿ ಅವ್ರ ಕೈಲಿ ಇಸ್ಕೊಳ್ಳಿಲ್ಲ. ಅದೇ ದಿವಸ ಅವನ್ ನನಗೆ ಹೇಳಿದ್ದ, ನೋಡ್ತಾ ಇರಿ ನಾನು ಮತ್ತೆ ಬರ್ತೀನಿ ರಾಷ್ಟ್ರಪತಿ ಭವನ್ಗೆ, ನಾನು ರಾಷ್ಟ್ರಪತಿ ಅವ್ರ ಕೈಯಲ್ಲೇನೆ ನಾನು ಅವಾರ್ಡ್ ಇಸ್ಕೊಳ್ತೀನಿ ಅಂತ. ಸೊ ಅವರು ನಾವು ಶೌರ್ಯ ಚಕ್ರ ಇಸ್ಕೊಳಕ್ ಹೋದಾಗ ಅದನ್ನೇ ಹೇಳಿದ್ರು.
1: ಒಂದು 17-18 ವರ್ಷದ ಹುಡುಗನಲ್ಲಿ ಅದು ಎಂಥ ಒಂದು ದೃಢ ನಿರ್ಧಾರ ಇತ್ತು ಅನ್ನೋದು ಈಗ ಈ ಮಾತು ಹೇಳಿದಾಗ ತುಂಬಾ ಆಶ್ಚರ್ಯ ಅನ್ಸುತ್ತೆ, ತುಂಬಾ ಹೆಮ್ಮೆನೂ ಆಗತ್ತೆ ನಿಮ್ ಜೊತೆ ನಮಗೂ ಕೂಡ. ಅಂದ್ರೆ ಸೈನ್ಯಕ್ಕೆ ಬೇಕಾಗಿರುವಂತಹ ಒಂದು ಮುಖ್ಯ ಗುಣ ಅಂದ್ರೇನೆ ಈ ತರದ ಒಂದು ದೃಢ ನಿಶ್ಚಯ ಆಗಿರಬಹುದು ಅಥವಾ ಈ ಸ್ಥಿರತೆ ಆಗಿರಬಹುದು. ಅದು ಅವರಿಗೆ ದೈವದತ್ವವಾಗಿ ಬಂದಿದೆಯಲ್ಲ ಅಂತ ನನಗೀಗ ನೀವು ಹೇಳ್ತಾ ಇರೋ ಮಾತಿನಿಂದ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಕೇಳಿ.
2: ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರೆಸಿಡೆಂಟ್ ಮೆಡಲ್ ಕೋಟಾದಿಂದ ಅವನಿಗೆ ಕೆಮಿಕಲ್ ಇಂಜಿನಿಯರಿಂಗ್ ಸಿಕ್ತು. ಆರ್ ವಿ ಕಾಲೇಜಲ್ಲಿ ಬಂದು ಸೇರಿಸಿದ್ದು ಆಯ್ತು 2013 ಜುಲೈನಲ್ಲಿ. ಅವನು ಅಲ್ಲಿ ಇಮಿಡಿಯೇಟ್ ಆಗಿ ಎನ್ ಸಿ ಸಿಗೆ ಸೇರ್ಕೊಂಡ. ಎನ್ ಸಿ ಸಿ ಆರ್ಮಿ ವಿಂಗ್ ಇದೆ ಅಲ್ಲಿ. ಅವನಿಗೆ ಬಹಳ ಇಷ್ಟ ಆಯ್ತು ಎನ್ ಸಿ ಸಿ. ಇಲ್ಲಿ ಬಂದು ಸೇರ್ಕೊಂಡ ಮೇಲೆ ಅವನ ಫುಲ್ ಫೋಕಸ್ ಎನ್ ಸಿ ಸಿ, ಅದರ ಯೂನಿಫಾರ್ಮ್, ಆ ಎನ್ ಸಿ ಸಿ ಆಕ್ಟಿವಿಟಿ ಯಾವ್ದನ್ನು ಬಿಡ್ಲಿಲ್ಲ.
1: ಹೆಚ್ಚು ಸ್ಪಷ್ಟ ಆಗ್ತಾ ಹೋಯ್ತು ನಾನೇನ್ ಮಾಡ್ತಿದ್ದೀನೋ ಆ ದಾರಿ ಕಾಣ್ತಾ ಇದೆ ಅಂತ.
2: ಆಮೇಲೆ ಎನ್ ಸಿ ಸಿ ಕ್ಯಾಂಪ್ಗೆ ಹೋಗೋದು ತಪ್ಪೇ ಇರೋ ಒಂದ್ 3-4 ತಿಂಗಳಲ್ಲೇನೆ ಅವನ್ ಕ್ಲಿಯರ್ ಆಗಿ ಗೊತ್ತಿತ್ತು ಅವನ್ಗೆ ಹೇಗಾದ್ರೂ ಮಾಡಿ ಅವನು ಸೈನ್ಯಕ್ಕೆ ಸೇರ್ಕೊಂಡೇ ಸೇರ್ಕೋತೀನಿ ಅಂತ.
1: ಆಮೇಲೆ NDA ಪರೀಕ್ಷೆ ತಗೊಂಡಾಗ ಅವರು ರಾಷ್ಟ್ರೀಯ 2ನೇ ರ್ಯಾಂಕ್ ತಗೊಂಡ್ರು. NDA ಪರೀಕ್ಷೆ ಅನ್ನೋದೇ ಬಹಳ ಕಷ್ಟದ ಪರೀಕ್ಷೆ. ಅದನ್ನ ನೀವೇ ಹೇಳಿದ್ರಿ.

0: ಮೆಡಿಕಲ್ ಎಂಟ್ರಿ ಸ್ಕೀಮ್ ಅಲ್ಲಿ ಅವನಿಗೆ SSB ಇಂಟರ್ವ್ಯೂ 5ನೇ ತಾರೀಕು ನವೆಂಬರ್ 2013 ಬೆಂಗಳೂರಲ್ಲೇ ಸಿಕ್ತು ಅವನಿಗೆ. SSB ಇಂಟರ್ವ್ಯೂನಲ್ಲಿ ಅವನು ಒಂದಾಗತ್ಲೂ ಒಂದು ಪಾಸ್ ಮಾಡಿಕೊಂಡು ಫೈನಲ್ ಆಗಿ ಮೆಡಿಕಲ್ ಟೆಸ್ಟ್ ಪಾಸ್ ಆಯ್ತು. ಅವನು ಒಂದೋ ಎರಡೋ ಮೆಡಿಕಲ್ ಟೆಸ್ಟ್ ಅಲ್ಲಿ ಟೆಂಪ್ರರಿ ರಿಜೆಕ್ಷನ್ ಅಂತ ಆಯ್ತು. ಅವನ್ ವೆಯ್ಟ್ ಇರಲಿಲ್ಲ, ಅವನ ಹೈಟ್ಗೆ 7-8 ಕೆಜಿ ಕಡಿಮೆ ಇದ್ದ. ಆ ಒಂದು ರಿಜೆಕ್ಷನ್ಗೆ ಟೈಮ್ ಕೊಡ್ತಾರೆ,
1: 45 ದಿವಸ ಟೈಮ್ ಕೊಡ್ತಾರೆ.
0: ಆ ಟೈಮ್ ಅಲ್ಲಿ ಅವನ ವಾಪಸ್ ಮಂಗಳೂರಿಗೆ ಕರೆಸ್ಕೊಂಡು ಅವನಿಗೆ ಏನ್ ಪೋಷಣೆ ಮಾಡ್ಬೇಕು ಮಾಡಿ ಅವನು ಮಾಡ್ದ.
2: ಅದರಲ್ಲಿ ಅನುರಾಧ ಅವ್ರ ಕೊಡುಗೆ ಜಾಸ್ತಿ ಇರುತ್ತೆ.
3: ಹೌದು, ಇನ್ಫ್ಯಾಕ್ಟ್ ಅವನು 7-7.5 ಕೆಜಿ ಕಡಿಮೆ ಇದ್ದ. ಬಟ್ ಫೈನಲಿ ಆ 40 ದಿವಸದಲ್ಲಿ ಮತ್ತೆ ಟೆಸ್ಟ್ ಕೊಡಕ್ ಹೋಗೋತ್ತಿಗೆ 9.5 ಕೆಜಿಗೆ ಏನಾಗಿದ್ದ, ಒಂಥರ ನಿಜವಾಗ್ಲೂ ಆಶ್ಚರ್ಯ ಆಯ್ತು ನಮ್ಗೆನೆ. ಅಂಡ್ ಅವನು TES ಎಂಟ್ರಿ ಇಂದ ಹೋಗಿ NDA ಎಂಟ್ರಿ ಎಕ್ಸಾಮ್ ಬರ್ದಿದ್ದ, ಫಸ್ಟ್ ಟೈಮ್ ಆಗಿರ್ಲಿಲ್ಲ, TES ಇಂದ
0: ಸೆಕೆಂಡ್ ಟೈಮ್ ತೇರ್ಗಡೆ ಆದ. NDA ರಿಸಲ್ಟ್ ಬಂತು ಅಷ್ಟಲ್ಲ ಅವನು OTA ಗಯಾ TES ಎಂಟ್ರಿ ನಲ್ಲಿ
2: ಸೇರ್ಕೊಂಡಿದ್ದ.
0: ಅಲಹಾಬಾದ್ ಅಲ್ಲಿ ಅವನಿಗೆ SSB ಬಂದಿತ್ತು NDA, ಇಲ್ಲ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅವನು SSB ಸೆಲೆಕ್ಷನ್ ಮೆರಿಟ್ ಲಿಸ್ಟ್ ಅಲ್ಲಿ ಆಲ್ ಇಂಡಿಯಾ ಸೆಕೆಂಡ್ ರ್ಯಾಂಕ್, ಸೌತ್ ಇಂಡಿಯಾ ಫಸ್ಟ್. ಅವನ್ನ ಈ ಒಂದು ಸಂದರ್ಭದಲ್ಲಿ ನಾವು ಡೆಲ್ಲಿಗೆ ಹೋಗಿ ಅವನ್ನ ರೀಮೆಡಿಕಲ್, ಅವನ್ ವೆಯ್ಟ್ ಏನು ಕಡಿಮೆ ಇತ್ತು ಅದನ್ನ ಮಾಡಿ ಕ್ಲಿಯರ್ ಆದ ಕೂಡಲೇ ಅವನು ನಾವೆಲ್ಲ ಹೊರಗಡೆ ಕಾಯ್ತಾ ಇದ್ವಿ ಮೆಡಿಕಲ್ ಟೆಸ್ಟ್ ಸೆಂಟರ್ ಅಲ್ಲಿ. ಮೆಸೇಜ್ ಬೇರೆ ಮಾಡ್ದ, ದ ಗೇಟ್ಸ್ ಆಫ್ OTA ಗಯಾ ಆರ್ ಓಪನ್ ಟು ಮಿ ನೌ.
1: ಹೀ ಇಸ್ ಅಹೆಡ್ ಆಫ್ ಹಿಸ್ ಟೈಮ್ಸ್ ಅಂತ ನಂಗೆ ಅನ್ಸುತ್ತೆ ನೋಡಿ, ಎಷ್ಟು ದೊಡ್ಡ ಮಾತದು, ದ ಗೇಟ್ಸ್ ಆರ್ ಓಪನ್ ಅಂತಂದ್ರೆ.
0: ಸರಿ, ಆಮೇಲೆ ನಾವು ಅಷ್ಟೆಲ್ಲ ಆದ್ಮೇಲೆ ಮೆರಿಟ್ ಲಿಸ್ಟ್ ಅಲ್ಲಿ ಬರ್ಬೇಕು. ಮೆರಿಟ್ ಲಿಸ್ಟ್ ಇಸ್ ಆಲ್ಸೋ ದ ಲಾಸ್ಟ್ ಫೈನಲ್ ಪ್ರೂಫ್ ದಟ್ ಹಿ ಹ್ಯಾಸ್ ಗಾಟ್ ಸೆಲೆಕ್ಟೆಡ್. ನಾವು ಟ್ರೈನ್ ಇಂದ ಬರ್ತಾ ಇದ್ವಿ, ಡೆಲ್ಲಿಯಿಂದ ಬೆಂಗಳೂರಿಗೆ ಬುಕ್ ಮಾಡಿಕೊಂಡು ರಾತ್ರಿ ಟ್ರೈನ್ ಅದು. ನಾವು ಭೋಪಾಲಿಗೆ ಬರೋ ಹೊತ್ತಿಗೆ ಅವನಿಗೆ ಮೆಸೇಜ್ ಬಂತು, ಲಿಸ್ಟ್ ಬಂತು, ನಂಬರ್ 2 ಲಿಸ್ಟ್ ಅಲ್ಲಿ
1: ಹೆಸರಿದೆ.
0: ಸೊ ಹಿ ವಾಸ್ ಸೋ ವೆರಿ ಕ್ಲಿಯರ್ ದಟ್ ಅವನ್ ಆರ್ಮಿಗೆ ಫೋರ್ಸಸ್ ಗೆ ಸೇರ್ಕೋಬೇಕು ಅಂತ ಅದನ್ನ ಮಾಡಿ ತೋರಿಸ್ತ.
1: ತುಂಬಾ ಸೂಕ್ಷ್ಮವಾಗಿನೇ ಎಲ್ಲನ್ನು ಗಮನಿಸೋದು ಅಥವಾ ಎಲ್ಲವನ್ನು ತಾವು ಅಳವಡಿಸ್ಕೊಳ್ಳೋದು ಉದ್ದಕ್ಕೂ ಕಾಣ್ತಾ ಹೋಗುತ್ತೆ. ಈಗ ನೀವು ಹೇಳ್ತಾ ಇರುವಾಗ ಕೊನೆಗೆ ಕಮಿಷನ್ ಆಗ್ತಾರಲ್ಲ, ಅದು ಬಹಳ ಮುಖ್ಯ. ಸೆಲೆಕ್ಷನ್ ಆದಾಗ ಒಂದ್ ಸಂತೋಷ, ಟ್ರೈನಿಂಗ್ ಹೋಗ್ತಾರೆ, ಟ್ರೈನಿಂಗು ನಾರ್ಮಲ್ ಎಲ್ಲರ ಹಾಗೆ ಆಗುತ್ತೆ. ಮೊದಲಿಂದ ಅವ್ರು ಎಲ್ಲದರಲ್ಲೂ ಚೆನ್ನಾಗೇ ಮಾಡ್ತಿರೋದ್ರಿಂದ ಬಹುಶಃ ಟ್ರೈನಿಂಗ್ ಅಲ್ಲೂ ತುಂಬಾನೇ ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಆಮೇಲೆ ಪೋಸ್ಟಿಂಗ್ ಸಿಗುತ್ತೆ ನೋಡಿ ಅವ್ರಿಗೆ, ಅದು ಬಹಳ ಮುಖ್ಯ. ಅದರಲ್ಲೂ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದು ಬಹುಶಃ ಇಂಡಿಯನ್ ಆರ್ಮಿಯ ಎಲ್ಲರದ್ದು ಒಂದು ಕನಸು ಅಂತ ನನಗನ್ಸುತ್ತೆ. ಹಾಗೆ ಇವರಿಗೆ ರಾಷ್ಟ್ರೀಯ ರೈಫಲ್ಸೇ ಸಿಕ್ಬಿಡ್ತಲ್ಲ, ಅವಾಗ ಏನ್ ಅನಿಸ್ತು ಅವರಿಗೆ?
0: ಅವನು 2018 ಡಿಸೆಂಬರ್ ಇಂಜಿನಿಯರಿಂಗ್ ಅವರೇ ಮಾಡ್ಸ್, ಟೆಲಿಕಮ್ಯುನಿಕೇಶನ್ ಅಂಡ್ IT ಮಹು ಇಂದೂರಲ್ಲಿ, ಮೂರ್ ಕಡೆ ಇದೆ CTW ಕ್ಯಾಡೆಟ್ ಟ್ರೈನಿಂಗ್ ವಿಂಗ್, ಒಂದು ಮಾಹು, ಇನ್ನೊಂದು ಸಿಕಿಂದ್ರಾಬಾದ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೂರನೇದು ಕಾಂಬ್ಯಾಟ್ ಇಂಜಿನಿಯರಿಂಗ್ ಪುಣೆಯಲ್ಲಿದೆ. ಸೊ ಹಿ ಸೆಲೆಕ್ಟೆಡ್ ಮಾಹು ಟೆಲಿಕಮ್ಯುನಿಕೇಶನ್ ಅಂಡ್ IT. 4 ವರ್ಷ ಇಂದೂರಲ್ಲಿ ಮಾಹು ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್ 4 ವರ್ಷ ಇದ್ದ. 2017 ಗಯಾ OTA ಒಂದು ಪೇರೆಂಟ್ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಅವನಿಗೆ ಪಾಸ್ ಔಟ್ ಪೀರಿಯಡ್ ಇತ್ತು. ಪಾಸ್ ಔಟ್ ಪೀರಿಯಡ್ ದೆನ್ ಹಿ ಗಾಟ್ ದ ರ್ಯಾಂಕ್ ಆಫ್ ಎ ಲೆಫ್ಟಿನೆಂಟ್. ಸೊ ಹಿ ಟುಕ್ ದ ರ್ಯಾಂಕ್, ಒನ್ ಮೋರ್ ಇಯರ್ ವಾಸ್ ಲೆಫ್ಟ್, ಇನ್ನೊಂದು ವರ್ಷ ಉಳಿದಿತ್ತು ಇಂಜಿನಿಯರಿಂಗ್ ಅಲ್ಲಿ. ಅದ್ ಮಾಹುನಲ್ಲಿ ಮುಗಿಸ್ಕೊಂಡು 2018 ಡಿಸೆಂಬರ್ ಅವನಿಗೆ ಪೋಸ್ಟಿಂಗ್ ಬಂತು. ಫಸ್ಟ್ ಪೋಸ್ಟಿಂಗ್ ಅಂಬಾಲಾ ಸ್ಟ್ರೈಕ್ ಕೋರ್ 2 ಕೋರ್ ಆಫ್ ಸಿಗ್ನಲ್ಸ್ ಅಲ್ಲಿ ಅವನ ಅಂಬಾಲಾಗ ಹೋಗಿ ಸೇರ್ಕೊಂಡ. ಇಮಿಡಿಯೇಟ್ ಆಗಿ 2019 ಅವನಿಗೆ ಫರೀದ್ಕೋಟ್ ಒಂದು ಪೋಸ್ಟಿಂಗ್ ಆಯ್ತು. ಫರೀದ್ಕೋಟ್ ಅಲ್ಲಿ ಅವನ್ ವಾಲಂಟ್ರಿ ಮಾಡ್ದ. ಇನ್ಯಾರೋ ಹೋಗ್ಬೇಕಾಗಿತ್ತು,
1: ತಾನೇ ಹೋಗ್ತೀನಿ,
0: ಅವ್ರು ಹೋಗಲ್ಲ ಅಂತ ಹೇಳಿದ್ಮೇಲೆ ಇವನ್ ವಾಲಂಟಿಯರ್ ಮಾಡ್ಕೊಂಡು ಫರೀದ್ಕೋಟ್ ಹೋಗಿ ಹಿ ವಾಸ್ ದೇರ್ ಇನ್ ದ 6 ಮಂತ್ಸ್ ಫರೀದ್ಕೋಟ್ ಅಲ್ಲಿ. ಅದಾದ್ಮೇಲೆ ಮತ್ತೆ ಯಂಗ್ ಆಫೀಸರ್ ಕೋರ್ಸ್ ಅಂತ ಮತ್ತೆ ಮಾಹೂಗ್ ಬಂದ. ದೆನ್ ಆಫ್ಟರ್ ದಟ್ ಯಂಗ್ ಆಫೀಸರ್ಸ್ ಕೋರ್ಸ್ ಹಿ ವೆಂಟ್ ಬ್ಯಾಕ್ ಟು ಅಂಬಾಲಾ. ಅಂಬಾಲಲ್ಲಿ 2021 ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಅಂಬಾಲಲ್ಲೇ ಇದ್ದಿದ್ದು. ನವೆಂಬರ್ ಹಿ ವಾಸ್ ಪೋಸ್ಟೆಡ್ ಇನ್ ರಾಷ್ಟ್ರೀಯ ರೈಫಲ್ಸ್ 63 ಕಾಲಕೋಟ್ ಅಲ್ಲಿ. 2.5 ವರ್ಷ
3: ಪೋಸ್ಟಿಂಗ್, ಅದು ಮ್ಯಾಂಡೇಟರಿ ಪೋಸ್ಟಿಂಗ್ ಸಿಗ್ನಲ್ಸ್ ಅಲ್ಲಿ ಇರೋರ್ಗೆ, ಮತ್ತೆ ಇಂಜಿನಿಯರಿಂಗ್ ರೆಜಿಮೆಂಟ್ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ 30 ಮಂತ್ಸ್ ಮಾಡ್ಲೇಬೇಕು ಮ್ಯಾಂಡೇಟರಿ ಪೀರಿಯಡ್ ಅದು. ಸೊ ಅದನ್ನ ಆ ಟೈಮ್ಗೆ ಆಪ್ಟ್ ಮಾಡ್ಕೊಂಡ ಅವನು,
1: ಅವರೇ ಆರಿಸ್ಕೊಂಡಿದ್ದು.
3: ಹೌದು,
0: 2021 ಆಗಸ್ಟ್ 27 ಅವನು ಅದಿತಿ ಜೊತೆ ಅವನ್ ಮದ್ವೆ ಆಯ್ತು. ಬೆಂಗಳೂರಲ್ಲೇ ಮಾಡಿದ್ವಿ. ಅವಳು ಅಂಬಾಲಲ್ಲಿ ಒಂದು 3-4 ತಿಂಗಳು ಇದ್ಲು. ಆಮೇಲೆ ನಾನೇ ಅವಳನ್ನ IIT ಮದ್ರಾಸ್ಗೆ ಹೋಗಿ ಚೆನ್ನೈಗೆ ಹೋಗಿ ಬಿಟ್ಬಿಟ್ಟು ಬಂದ್.

0: ಐಐಟಿ ಖರಗ್ಪುರಲ್ಲಿ ಪಿ ಎಚ್ ಡಿ ಬಯೋಟೆಕ್ಕಲ್ಲಿ ಸೇರ್ಕೊಂಡಿದ್ಲು, ಬಟ್ ಗಾಟ್ ಎ ಚೇಂಜ್ ಟು ಐಐಟಿ ಚೆನ್ನೈ. ನಾನೇ ಕರ್ಕೊಂಡೋಗಿ ಬಿಟ್ಟುಬಿಟ್ಟು ಬಂದೆ ಐಐಟಿ ಚೆನ್ನೈಗೆ. ಬೈ ದ ಟೈಮ್ ಹಿ ಹ್ಯಾಡ್ ಜಾಯಿಂಡ್ ರಾಷ್ಟ್ರೀಯ ರೈಫಲ್ಸ್.
1: ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್.
0: ಜೈ ಹಿಂದ್. ಭಾರತ್ ಮಾತಾ ಕಿ ಜೈ.
2: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಮಸ್ತೆ, ಶುಭ ಸಂಜೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ತಾಜ್ಮಹಲ್ ಚಿತ್ರದಿಂದ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ, ಚಂದ್ರು ಆರ್ ಅವರ ಸಾಹಿತ್ಯ, ಅಭಿಮನ್ ರಾಯ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಈಗ ಕೇಳಿ ವಿನಾಯಕ ಗೆಳೆಯರ ಬಳಗ ಚಿತ್ರದಿಂದ ಶಂಕರ್ ಮಹಾದೇವನ್ ಮತ್ತು ಮಧುಬಾಲ ಕೃಷ್ಣ, ಪ್ರಿಯಾ ಹಿಮೇಶ್ವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಇದೇ 14ರಂದು ನೂತನ ಉಪಸಭಾಪತಿ, ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕರೆಸದಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರೆಸಬೇಕು ಎಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಇದೇ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದ್ದು, 14ರಂದು ನೂತನ ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು, ಬಳಿಕ ಉಪಸಭಾಪತಿಗಳ ಮೂಲಕ ಸಭಾಪತಿಗಳ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ವಿಜಯನಗರ ಶಾಸಕ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಅಸಮಾಧಾನವಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿಯಲ್ಲಿ ಯಾವ ರೈತರಿಂದಲೂ ಬಲವಂತದ ಭೂಸ್ವಾಧೀನ ಮಾಡುವುದಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ಹಿರಿಯ ವಿಧಾನ ಪರಿಷತ್ ಸದಸ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಬಸವರಾಜ ಹೊರಟ್ಟಿಯವರನ್ನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲು ಸರ್ಕಾರ ನಡೆದುಕೊಂಡಿರುವ ರೀತಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆಯುಂಟು ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹೊರಟ್ಟಿಯವರು 46 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಹಾಗೂ ಸಭಾಪತಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೂ ಹೆಚ್ಚು ಕುಸಿದಿದ್ದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಜೀವನ ಅಭಿಯಾನ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ 1000 ಅಡಿ ಕೊರೆದರೂ ನೀರು ಸಿಗುವುದಿಲ್ಲ, ಸಿಕ್ಕರೂ ಯೋಗ್ಯವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆದು ಕೊಳವೆ ಬಾವಿ ಕೊರೆಸುವಂತೆ ಆದೇಶ ನೀಡಲಾಗಿದೆ ಎಂದಿದ್ದಾರೆ. ಸಕ್ರಿಯವಾಗಿ ಇರುವ ಮತ್ತು ಬತ್ತಿ ಹೋಗಿರುವ ಕೊಳವೆ ಬಾವಿಗಳ ಮರುಪೂರಣಕ್ಕೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕಾಮಗಾರಿ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾದರೆ 24 ಗಂಟೆಯ ಒಳಗೆ ಪರಿಹರಿಸುವಂತೆ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಕೈಮಗ್ಗ ಉತ್ಪನ್ನಗಳಿಗೆ ರಾಷ್ಟೀಯ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಹೊಸ ಗುರುತನ್ನು ಸೃಷ್ಟಿಸುವ ಉದ್ದೇಶದಿಂದ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಕ್ಷೇತ್ರದ ಪ್ರಚಾರಕ್ಕೆ ವಿಶೇಷ ಅನುದಾನ ಮೀಸಲಿಡಲಾಗಿದೆ ಎಂದು ಎಂಎಸ್ಎಂಇ ಗಣಿ ಮತ್ತು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಿ ಮಾತನಾಡಿದ ಅವರು, ವಿಶೇಷ ಅನುದಾನದ ಮೂಲಕ ಕೈಮಗ್ಗ ಕ್ಷೇತ್ರದಲ್ಲಿ ಉತ್ಪನ್ನ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇ ಕಾಮರ್ಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಎಂಬ ರಾಜ್ಯವ್ಯಾಪಿ ಅಭಿಯಾನ ಆರಂಭಿಸಲು ಇಲಾಖೆ ನಿರ್ಧರಿಸಿದೆ. ಬೆಂಗಳೂರು ನಗರಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ವೇಗ ಪಡೆಯುತ್ತಿದ್ದು, ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ಳದ ಸರ್ಕಾರಿ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಕಳೆದ 6 ದಿನಗಳಲ್ಲಿ 453 ಸ್ಥಳಗಳಿಂದ 10,056 ಮೆಟ್ರಿಕ್ ಟನ್ ತ್ಯಾಜ್ಯ ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಟ್ಟಡ ನಿರ್ಮಾಣದ ಭಗ್ನಾವಶೇಷಗಳನ್ನು ಸರ್ಕಾರ ಗುರುತಿಸಿರುವ ನಿಗದಿತ ಸ್ಥಳಗಳಲ್ಲಿಯೇ ವಿಲೇವಾರಿ ಮಾಡಬೇಕು. ಸ್ವಚ್ಛಗೊಳಿಸಿದ ಸ್ಥಳಗಳಲ್ಲಿ ಮತ್ತೆ ತ್ಯಾಜ್ಯ ಸುರಿಯದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಕಾವೇರಿ ತಮಿಳುನಾಡಿನ ಜೀವಾಳ ಮತ್ತು ಸೂಕ್ಷ್ಮ ವಿಷಯವಾಗಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ಮತ್ತು ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲವೆಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ವಿಷಯದ ಕುರಿತು ವಿಶೇಷ ಗಮನ ಸೆಳೆಯುವ ಸೂಚನೆ ಮಂಡಿಸಿದ ಉದಯನಿಧಿ ಸ್ಟಾಲಿನ್, ರಾಜ್ಯ ಸರ್ಕಾರವು ತಕ್ಷಣವೇ ಸರ್ವಪಕ್ಷ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ವಿಜಯ್, ಮೇಕೆದಾಟು ಅಣೆಕಟ್ಟು ವಿಷಯದ ಕುರಿತು ವಿಧಾನಸಭೆಯಲ್ಲಿ ಅಂಗೀಕರಿಸಿದ ನಿರ್ಣಯವನ್ನು ಪ್ರಧಾನಿಗೆ ಕಳುಹಿಸಲಾಗಿದೆ ಎಂದು ಹೇಳಿದ್ದಾರೆ. ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳಲು ಬೆಂಗಳೂರು ಪ್ರವಾಸ ಕೈಗೊಂಡಿದ್ದರ ಬಗ್ಗೆ ಪ್ರಸ್ತಾವಿಸಿದ ವಿಜಯ್, ಕರ್ನಾಟಕ ರಾಜ್ಯದೊಂದಿಗೆ ಮಾತನಾಡಿ ಸಮಸ್ಯೆ ಪರಿಹರಿಸುವ ಉದ್ದೇಶದಿಂದ ಆ ಪ್ರಯತ್ನ ಮಾಡಲಾಗಿತ್ತು. ಶತ್ರು ರಾಷ್ಟಗಳೇ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಲು ಯತ್ನಿಸುತ್ತಿರುವಾಗ ನಾವೇಕೆ ಪಕ್ಕದ ಕರ್ನಾಟಕದೊಂದಿಗೆ ಮಾತುಕತೆ ನಡೆಸಬಾರದು ಎಂದು ಪ್ರಶ್ನಿಸಿದರು.

0: ಹೇಳಿದ್ದಾರೆ. ಮಾತುಕತೆಯಿಂದ ತಮಿಳುನಾಡಿನ ಜನರಿಗೆ ಒಳ್ಳೆಯದಾಗುವುದಾದರೆ ಯಾವುದೇ ವಿರೋಧ ಅಥವಾ ಅಪಮಾನಗಳನ್ನು ಸಹಿಸಿಕೊಳ್ಳಲು ಸಿದ್ಧ ಎಂದು ಜೋಸೆಫ್ ವಿಜಯ್ ಅಲ್ಲಿನ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದು ಮುಖ್ಯಮಂತ್ರಿಗಳ ಸೂಚನೆಯಂತೆ ಸಚಿವರು ಬರ ಪರಿಶೀಲನೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬರಬ ಮತ್ತು ಕೊಟ್ಟೂರು ತಾಲೂಕಿನ ಗಜಾಪುರ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದಲ್ಲಿ ದಿನೇ ದಿನೇ ಒಳಹರಿವು ಹೆಚ್ಚುತ್ತಿರುವುದರಿಂದ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ರೈತರು ಸಂಕಷ್ಟದಲ್ಲಿದ್ದು ಸಾಲ ಮನ್ನಾ ಮಾಡುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶ್ರೀರಾಮ್ಪುರ, ಬೇಗೂರು, ಗೇಟ್, ತಾಂಡ್ಯ ಸೇರಿ ತರೀಕೆರೆ ಹಾಗೂ ಕಡೂರು ತಾಲೂಕುಗಳ ಹಲವೆಡೆ ಇಂಧನ ಸಚಿವ ಕೆಜೆ ಜಾರ್ಜ್ ಬರ ಪರಿಸ್ಥಿತಿ ಹಾಗೂ ಬೆಳೆ ಪರಿಸ್ಥಿತಿಗಳನ್ನು ಪರಿಶೀಲನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಕಳೆದ 68 ದಿನಗಳಲ್ಲಿ ಬಿದ್ದಿರುವ ಮಳೆಯ ಪ್ರಮಾಣವು ವಾಡಿಕೆಗಿಂತ 31% ಕಡಿಮೆಯಾಗಿದೆ. ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು, ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಪ್ರಾಥಮಿಕ ಅಂದಾಜಿನಂತೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಸಚಿವ ಬಿ ನಾಗೇಂದ್ರ ಬರ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ASDDO ವರ್ಗದ ಅಡಿಯಲ್ಲಿ ಗುರುತಿಸಲಾದ ತಮ್ಮ ಹೆಸರುಗಳನ್ನು ಸರಿಪಡಿಸಲು ಮತದಾರರಿಗೆ 15 ದಿನಗಳ ಗಡುವು ನೀಡುವಂತೆ ಚುನಾವಣಾ ಆಯೋಗವನ್ನು ಕೆಪಿಸಿಸಿ ಒತ್ತಾಯಿಸಿದೆ. ಈ ಕುರಿತಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಆಗಸ್ಟ್ 8ರ ಪ್ರಸ್ತುತ ಗಡುವು ಎಲ್ಲಾ ಬಾಧಿತ ಮತದಾರರಿಗೆ ಮತ್ತು ತಮ್ಮ ವಿವರಗಳನ್ನು ಪರಿಶೀಲಿಸಲು ಸರಿಪಡಿಸಲು ಸಾಕಷ್ಟು ಸಮಯ ಒದಗಿಸುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಅರ್ಹ ಮತದಾರರು ಮತದಾನದ ಹಕ್ಕಿನಿಂದ ವಂಚಿತರಾಗದಂತೆ ಕಾರ್ಯನಿರ್ವಹಿಸಲು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಉಡುಪು, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಮತ್ತು ಘಾಟ್ ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಅತಿಯಾದ ಸಾರಜನಕಯುಕ್ತ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯಿಂದಾಗಿ ದೇಶಾದ್ಯಂತ ಅಂತರ್ಜಲ ಮಾಲಿನ್ಯ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ದೇಶದ 26 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 502 ಜಿಲ್ಲೆಗಳಲ್ಲಿ ನೈಟ್ರೇಟ್ ಮಾಲಿನ್ಯ ಪತ್ತೆಯಾಗಿದೆ ಎಂದು ಸಂಸತ್ನಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಉತ್ತರ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಾದ್ಯಂತ 11,22,789 ಗಣತಿ ನಮೂನೆಗಳನ್ನು ಗಣಕೀಕರಣ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 10ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸಲಿದ್ದು, 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ರೈತರು ವೈಜ್ಞಾನಿಕ ಕೃಷಿ ಪದ್ದತಿ ಅಳವಡಿಸಿಕೊಂಡು ಉತ್ಪಾದನಾ ವೆಚ್ಚ ತಗ್ಗಿಸುವ ಜೊತೆಗೆ ಆದಾಯ ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ದಾವಣಗೆರೆ ದಕ್ಷಿಣ ಶಾಸಕ ಸಮರ್ಥ ಶಾಮನೂರು ಸಲಹೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಇಂದು ಚಿಕ್ಕಪೇಟೆ ವಿಭಾಗದ ಹೊಂಬೇಗೌಡ ನಗರ ಬಿಟಿಎಸ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ಕಾರ್ಯಾಚರಣೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 14ರಂದು ನೂತನ ಉಪಸಭಾಪತಿ ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕೊರೆಸದಂತೆ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
6: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಇಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ.
3: ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡಿಗರಿಗೆ ಒಂದು ವಿಶಿಷ್ಟ ಧಾಟಿಯ ಹಾಸ್ಯವನ್ನು ಪರಿಚಯಿಸಿದವರು ಸರಸು ಮೈಲಾರಯ್ಯ. ಪಾತ್ರಗಳನ್ನು ಸೃಷ್ಟಿ ಮಾಡಿ ನಕ್ಕು ನಲಿಸಿದವರು. ಕೊರವಂಜಿ ಹಾಸ್ಯ ಮಾಸಪತ್ರಿಕೆಯಲ್ಲಿ ಸುಮಾರು 25 ವರ್ಷ ಬರೆದರು. ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾದರು. ಇವರು ಬರೆಯುತ್ತಿದ್ದ ಹಾಸ್ಯ ಲೇಖನಗಳನ್ನು ನಾಕಸ್ತೂರಿ, ಜೆಪಿ ರಾಜರತ್ನಂ, ರಾಶಿ ಆದಿಯಾಗಿ ಎಲ್ಲರೂ ಆನಂದಿಸುತ್ತಿದ್ದರು. ವಿಶಿಷ್ಟ ಧಾಟಿಯ ಲೇಖಕಿ ಟಿ ಸುನಂದಮ್ಮ. ಈ ದಿನ ಟಿ ಸುನಂದಮ್ಮ ಅವರ ಸಂದರ್ಶನದಿಂದ ಆಯ್ದ ಭಾಗವನ್ನು ಕೇಳೋಣ.
4: ಹೈಸ್ಕೂಲಿಗೆ ಬಂದಿದ್ದೆ, ಆಗ ಸಣ್ಣ ಕತೆಗಳನ್ನ ಬರೆಯಕ್ಕೆ ಪ್ರಾರಂಭ ಮಾಡಿದೆ. ಆಗಿನ ಕಾಲದಲ್ಲಿ ಅಂದರೆ ಪ್ರಕಾಶನಕ್ಕೆ ಹೆಚ್ಚು ಅವಕಾಶಗಳಿರಲಿಲ್ಲ. ಈ ಮಾಸಪತ್ರಿಕೆಗಳಾಗಲಿ ವಾರಪತ್ರಿಕೆಗಳಾಗಲಿ ಇರಲಿಲ್ಲ. ಈ ದಿನಪತ್ರಿಕೆಗಳಲ್ಲಿ ಇದ್ದದೊಂದು 2-3 ದಿನಪತ್ರಿಕೆಗಳು ವಾರಕ್ಕೊಂದು ಕತೆ ಹಾಕೋರು ಭಾನುವಾರದ ದಿನ. ಅದಕ್ಕೆ ನಾನು ಸಣ್ಣ ಕತೆಗಳನ್ನು ಬರೆದು ಕಳಿಸ್ತೆ. ಅಂದರೆ ಆಗಲೂ ನನ್ನ ಭಾಷೆ ಆಗಲೇ ಅಷ್ಟೊತ್ತಿಗೆ ಚೆನ್ನಾಗಿ ಆಗಿಬಿಟ್ಟಿತ್ತು. ಆಗಿನ ವಿಷಯ ಅಂತಂದರೆ ಅವತ್ತಿನ ಸಮಸ್ಯೆಗಳು, ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ, ವಿಧವೆಯರ ಸಮಸ್ಯೆ, ಇಂಥದ್ದನ್ನು ನಾನು ಬರೆದೆ. ನನಗೆ 11 ವರ್ಷಕ್ಕೆ ಮದುವೆ ಆಗೋಯ್ತು. ಆದರೆ ನಿಜವಾಗಿ ನಾನು ಸಂಸಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು 7 ವರ್ಷಗಳ ನಂತರ. ಅವರಿಗೆ ನಾನು ವಿದ್ಯಾರ್ಥಿನಿಯಾಗಿದ್ದೆ, ನಮ್ಮ ಯಜಮಾನರು ವಿದ್ಯಾರ್ಥಿಯಾಗಿದ್ದರು. ಅವರ ಗ್ರಾಜುಯೇಷನ್ ಮಾಡಿಕೊಂಡು ಲಾ ಓದ್ತಾ ಇದ್ರು ಪುನಾದಲ್ಲಿ, ಯಾವಾಗಲಾರೂ ಬರೋರು. ಆದರೆ ಆಗಿನ ಸಂಪ್ರದಾಯದಲ್ಲಿ ಬಹಳ ಒಂದು ಮದುವೆ ಆಗಿದ್ದರೂ ಸಹ ಗಂಡ ಹೆಂಡತಿ ಹೊರಗೆ ಹೋಗೋದಾಗಲಿ ಮತ್ತು ಬಹಿರಂಗವಾಗಿ ಓಡಾಡೋದಾಗಲಿ ಇರಲಿಲ್ಲ. ಬಹಳ ಇನ್ನು ಆ ಸಂಪ್ರದಾಯ
5: ಬರೆದಿದ್ದನ್ನೆಲ್ಲ ಅವರು ಓದ್ತಾ ಇದ್ರು.
4: ಇಲ್ಲ ಇಲ್ಲ, ಅವರು ಯಾವತ್ತೂ ಓದಲೇ ಇಲ್ಲ. ಅವ್ರಿಗೇನು ನನ್ನ ಹಾಸ್ಯ ಅವ್ರಿಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಶಿಕ್ಷಣ ಅಂದರೆ ಅದೇ ಒಂದು ಹೋರಾಟ. ಈಗ ಎಲ್ಲದಕ್ಕೂ ಹೋರಾಟ ಆಗುತ್ತೆ, ನನ್ನ ಶಿಕ್ಷಣಕ್ಕೂ ಹೋರಾಟ ಅಂತಲೇ ನಾನು ಅನ್ಕೊಳ್ತೀನಿ. ಆದರೆ ನಾನಲ್ಲ, ನನ್ನ ತಂದೆ ತಾಯಿಗಳದ್ದು ಮಾಡಿದ ಹೋರಾಟ
5: ಮಾಡಿದ್ರು
4: ಅದು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಮಿಡಲ್ ಸ್ಕೂಲ್ ಅಂತಾರಲ್ಲ, 7ನೇ ಕ್ಲಾಸಿನ ತನಕ ಕೂಡ ಶಾಲೆಗಳಿರ್ತಿರ್ಲಿಲ್ಲ. ನಮ್ಮ ತಂದೆ ಅವರಿಗೆ ಬೇರೆ ಬೇರೆ ಬೇರೆ ಊರಿಗೆ ವರ್ಗ ಆಗೋದು, ಸರ್ಕಾರದ ಕೆಲಸದಲ್ಲಿದ್ದರು. ತರೀಕೆರೆ ಅನ್ನೋ ಊರಿಗೆ ಹೋದಾಗ ಅಲ್ಲಿ ನನ್ನ ಗಂಡು ಮಕ್ಕಳ ಶಾಲೆಗೆ ನನ್ನನ್ನು ಸೇರಿಸಿದ್ರು ಓದಲಿ ಅಂತ. ನಮ್ಮ ತಾಯಿಯವ್ರಿಗಂತೂ ಬಹಳ ಇಷ್ಟ ವಿದ್ಯಾಭ್ಯಾಸ ಅಂದರೆ. ಅದರಲ್ಲಿ ಏನಾಯಿತು ಅಂದರೆ 6 ತಿಂಗಳೊಳಗೆ ನನ್ನ ಆ ಸ್ಕೂಲ್ನಿಂದ ತೆಗೆದಾಕ್ಬಿಟ್ರು. ಯಾಕೆ ಅಂತೀರಾ? ಇಲ್ಲ ಫೇಲ್ ಆದೆ ಅಂತಲಲ್ಲ, ತುಂಬ ಚೆನ್ನಾಗಿ ಓದ್ದೆ ಅಂತ. ನಾನು ತರಗತಿಯಲ್ಲಿ ಯಾವಾಗಲೂ ಮೊದಲಿಗಳಾಗಿ ಬರ್ತಾ ಇದ್ದೆ. ಮತ್ತು ಆ ಉಪಾಧ್ಯಾಯರು ಏನು ಮಾಡೋರು, ನಾನು ಬರೆದದ್ದನ್ನು ಓದಿ ಮಿಕ್ಕ ವಿದ್ಯಾರ್ಥಿಗಳಿಗೆ ನೋಡಿ ಹೆಣ್ಮಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅಂತ ಓದಿ ಹೇಳೋರು. ಅವ್ರಿಗೇನಾಗೋಯ್ತು ಅಂದರೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಹಾಗಾಗ್ಬಿಟ್ಟು ಇದ್ದಕ್ಕಿದ್ದಾಗೆ ಒಂದಿನ ಮಧ್ಯಾಹ್ನ ಆ ಹೆಡ್ ಮಾಸ್ಟರ್ ಕರೆಸ್ಬಿಟ್ಟು ನಮ್ಮ ತಂದೆ ಅವ್ರಿಗೊಂದು ಪತ್ರ ಬರೆದು ನನ್ನ ಆಳಿನ ಜೊತೆಗೆ ಮನೆಗೆ ಕಳಿಸ್ಬಿಟ್ರು. ನನಗಿನ್ನೂ 11 ವರ್ಷ ಆವಾಗ. ಏನೋ ಹತ್ಕೊಳ್ತಾ ಮನೆಗೆ ಹೋದೆ, ಆಮೇಲೆ ನೋಡಿದರೆ ಹೀಗೆ ಬರೆದು ಕಳಿಸ್ಬಿಟ್ಟಿದ್ರು. ಕೇಳಿದ್ರೆ ಅವ್ರು ನಾನೇನು ಮಾಡಲಿ, ಇಲ್ಲಿರೋ ಮಿಕ್ಕ ಹುಡುಗರು ತಂದೆಯರೆಲ್ಲ ಬಂದ್ಬಿಟ್ಟು ಕೇಳ್ಕೊಳ್ತಿದ್ದಾರೆ, ಆ ಹುಡುಗಿಯಿಂದ ನಮ್ಮ ಗೌಮಾನ ನಮ್ಮ ಮಕ್ಕಳಿಗೆ, ನೀವು ಅವ್ರನ್ನ ಬಿಡಿಸದೇ ಇದ್ರೆ ನಾವು ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಲ್ಲ, ನಿಮ್ಮ ಕೆಲಸದಿಂದ ತೆಗೆದಾಕ್ಬಿಡ್ತೀವಿ ಅಂದರು. ಸರಿ ಬೇಡ ಅಂತ ಹೇಳಿ ಕಡೆಗೆ ಆದರೆ ನಮ್ಮ ತಂದೆ ತಾಯಿಗಳು ಸೋಲಿಲ್ಲ. ಮನೆ ಒಳಗೆ ನನಗೆ ಟ್ಯೂಷನ್ ಇಟ್ಟು, ಆ ಊರಿನಲ್ಲಿ ಸೆಂಟ್ರ್ ಇಲ್ಲ, ಕಡೂರಿನಲ್ಲಿ ಹೋಗಿ ನಾ ಬೇರೆಯವ್ರೊಬ್ಬರ ಮನೇಲಿ ನನ್ನ ಇಳಿಸಿ ಅಲ್ಲಿ ನಾನು ಪರೀಕ್ಷೆ ಕೊಟ್ಟು ಅಲ್ಲಿ ಪ್ರಥಮ ತರಗತಿಯಲ್ಲೇ ನಾನು ಪಾಸ್ ಮಾಡ್ಕೊಂಬಂದೆ. ಆ ನಂತರ ಕೂಡ ಅಷ್ಟೇ, ದಾವಣಗೆರೆಗೆ ನಮ್ಮ ತಂದೆಯವ್ರಿಗೆ ವರ್ಗ ಆಯಿತು. ಹೈಸ್ಕೂಲ್ನಲ್ಲಿ ನಾನು ಒಬ್ಬಳೇ ಒಬ್ಬಳು ಮಹಿಳಾ ವಿದ್ಯಾರ್ಥಿಯಾಗಿ ಹೈಸ್ಕೂಲ್ನಲ್ಲಿ ನಾನು ಓದ್ದೆ. ಹೀಗಾಗಿ ನನ್ನ ಶಿಕ್ಷಣವೆಲ್ಲ ಉದ್ದಕ್ಕೂ ಹೋರಾಟ. ಆ ನಂತರ ಬೆಂಗಳೂರಿಗೆ ಬಂದು ನನ್ನ ಕಾಲೇಜ್ ವ್ಯಾಸ ನಾನು ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮುಗಿದ ಮೇಲೆ ಒಂದು ಮಹಿಳಾ ಸಂಸ್ಥೆಯಲ್ಲಿ ಸದಸ್ಯಳಾಗ್ಬಿಟ್ಟು ಮತ್ತು ಟೆನ್ನಿಸ್ ಆಡಿದೆ ನಾನು. ಅದು ವಿಶೇಷ ಅಂತಂದರೆ ನಮ್ಮ ತಾಯಿಯವರು ನಾನು ಇಬ್ಬರೂ ಸೇರಿ ಟೆನ್ನಿಸ್ ಆಡ್ತಿದ್ವು, ಇಬ್ಬರು ಒಟ್ಟಿಗೆ ಹಿಂದಿ ಕ್ಲಾಸ್ಗೆ ಹೋಗ್ತಾ ಇದ್ವು. ಅದು ಇನ್ನೂ ಒಂದು ವಿಶೇಷ ಅಂತ ಹೇಳಬೇಕು. ಆನಂತರ ಬ್ಯಾಡ್ಮಿಂಟನ್ನು, ಟೇಬಲ್ ಟೆನ್ನಿಸು ಎಲ್ಲ ಆಡಿದ್ದೀನಿ ನಾನು.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ವಿಶಿಷ್ಟ ಧಾಟಿಯ ಲೇಖಕಿ ಟಿ ಸುನಂದಮ್ಮ ಅವರ ಸಂದರ್ಶನದ ಆಯ್ದ ಭಾಗವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
6: ಸರ್ವೋದಯವಾಗಲಿ ಸರ್ವರಲಿ.
0: ಸಮಯ ಆಗ್ತಿದೆ 7 ಗಂಟೆ, ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
7: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವೀನ ಮತ್ತು ಸುಸ್ಥಿರ ಶಿಕ್ಷಣ ವ್ಯವಸ್ಥೆಗಳನ್ನು ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಬಲವಾದ ಸಹಕಾರಕ್ಕಾಗಿ ಕೇಂದ್ರ

ರಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಭುವನೇಶ್ವರದಲ್ಲಿ ಇಂದು ನಡೆದ 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಭಯೋತ್ಪಾದನೆ, ಹಗೆತನ ಮತ್ತು ಹಿಂಸಾಚಾರ ಮುಕ್ತ ವಾತಾವರಣದಲ್ಲಿ ಮಾತ್ರ ಭಾರತ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರಿಸಲು ಸಾಧ್ಯ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೂ ಹೆಚ್ಚು ಕುಸಿದಿದ್ದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕಳೆದ ಜೂನ್ 1 ಆಗಸ್ಟ್ 7 ಬಿದ್ದಿರುವ ಮಳೆಯ ಪ್ರಮಾಣವು ವಾಡಿಕೆ ಮಳೆಗಿಂತ 31% ಕಡಿಮೆಯಾಗಿದೆ. ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಅತಿಯಾದ ಸಾರಜನಕಯುಕ್ತ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯಿಂದಾಗಿ ದೇಶಾದ್ಯಂತ ಅಂತರ್ಜಲ ಮಾಲಿನ್ಯ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ದೇಶದ 26 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 502 ಜಿಲ್ಲೆಗಳಲ್ಲಿ ನೈಟ್ರೇಟ್ ಮಾಲಿನ್ಯ ಪತ್ತೆಯಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಳಿದ ಪ್ರಶ್ನೆಗೆ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಈ ಉತ್ತರ ನೀಡಿದೆ. ಥಾಯ್ಲೆಂಡ್ನ ಬ್ಯಾಂಕಾಕ್ನ ವಾಯುವ್ಯದ ನೊಂತ್ವುರಿ ಪ್ರಾಂತ್ಯದಲ್ಲಿ 14 ವಿದ್ಯಾರ್ಥಿಯೊಬ್ಬ ಗುಂಡು ಹಾರಿಸಿ 7 ಜನರನ್ನು ಹತ್ಯೆ ಮಾಡಿದ್ದಾನೆ. ಘಟನೆಯಲ್ಲಿ 23 ಜನರು ಗಾಯಗೊಂಡಿದ್ದು ಈ ಪೈಕಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಈ ದಾಳಿ ನಡೆಸಿದ ನಂತರ ವಿದ್ಯಾರ್ಥಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.25 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಮಸ್ತೆ, ಶುಭ ಸಂಜೆ. ಆತ್ಮೀಯ ಕೇಳುಗರಿಗೆ ಮತ್ತೊಮ್ಮೆ ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಬೊಂಬಾಟ್ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿರುವಂತಹ ಗೀತೆ. ಜೈನ್ ಕಾಯ್ಕಿನಿ ಅವರ ಸಾಹಿತ್ಯ, ಮನುಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಬುಲ್ಬುಲ್ ಚಿತ್ರದಿಂದ ಟಿಪ್ಪು ಮತ್ತು ಸೌಮ್ಯ ರಾವ್ ಅವರು ಧ್ವನಿಯಾಗಿರುವಂತಹ ಗೀತೆ. ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಅರಮನೆ ಚಿತ್ರದಿಂದ ರಾಜೇಶ್ ಕೃಷ್ಣ ಅವರು ಧ್ವನಿಯಾಗಿರುವಂತಹ ಗೀತೆ, ಜಯಂತ್ ಕಾಯ್ಕಿನಿಯವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಇದು ವಿದ್ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 7:23. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ. ಕಗ್ಗದ ಸಿರಿ

ನಿನ್ನ ಪೂರ್ವರುಣಗಳ ಲೆಕ್ಕ ನೊಂದಬೇಕೆಂದಿರ್ದೋಡಿಂದೆ ಮೊದಲನಿಡು. ಎಂದಿಗಾನುಂ ನಿನ್ನ ಪೂರ್ವಋಣಗಳ ಲೆಕ್ಕ ನೊಂದಬೇಕೆಂದಿರ್ದೋಡಿಂದೆ ಮೊದಲನಿಡು. ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ ಹೊಂದು ವಿಶ್ವಾತ್ಮತೆಯ ಮಂಕುತಿಮ್ಮ. ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ ಹೊಂದು ವಿಶ್ವಾತ್ಮತೆಯ ಮಂಕುತಿಮ್ಮ.

ಋಣ ತೀರಿಕೆ ಹೇಗೆ? ಈ ನಿಜವಾಗಿ ನಮ್ಮ ನಮ್ಮಲ್ಲೇ ಕೇಳ ಡಿವಿಜಿಯವ್ರು ಎಷ್ಟೋ ಸಲ ಅದು ತಮಗೆ ಬಂದ ಪ್ರಶ್ನೆ ಅನಿಸೋದಿಲ್ಲ, ಎಲ್ಲ ಮನುಷ್ಯನಿಗೂ ಸಹಜವಾಗಿ ಜೀವನದಲ್ಲಿ ಬರುವಂಥ ಪ್ರಶ್ನೆ, ಅದನ್ನ ಎತ್ಕೊಳ್ತಾರೆ. ಋಣ ತೀರಿಕೆ ಹೇಗಪ್ಪ? ಎಂದಿಗಾನು ನಿನ್ನ ಪೂರ್ವ ಋಣಗಳ ಲೆಕ್ಕ ನೊಂದಬೇಕೆಂದಿರ್ದಡೆ. ನೊಂದು ಅಂದರೆ ದಾಖಲಾಗುವಂಥ ಅರ್ಥ, ಅಪರೂಪದ ಶಬ್ದ ಇದು. ಯಾವತ್ತಿಗಾದರೂ ನಿನ್ನ ಹಿಂದೆ ಮಾಡಿದ ಋಣಗಳ ಲೆಕ್ಕ ಇದೆಯಲ್ಲ, ಎಷ್ಟು ಋಣ ರೀ ನಮ್ಮದು, ಏನಿತ್ತು ಜನ್ಮದಲ್ಲಿ, ಏನಿತ್ತು ದೇವರಿಗೆ, ಏನಿತ್ತು ನಾವು ಋಣಿಯೋ, ಈ ಜೀವನ ಅನ್ನೋದಿದೆಯಲ್ಲ ಶಿವರುದ್ರಪ್ಪರು ಹೇಳುವಂತೆ ಗಣಿ, ಅದು ಋಣದ ರತ್ನ ಗಣಿ. ಅದರಿಂದ ಎಷ್ಟು ಲೆಕ್ಕ ಹಾಕಕ್ಕೆ ಹೋಗಬೇಡ. ಎಂದಿಗಾರು ನಿನ್ನ ಪೂರ್ವ ಋಣಗಳ, ಪೂರ್ವ ಹಿಂದೆ ಮಾಡಿದ ನೀನು ಪಡೆದ ಋಣಗಳ ಲೆಕ್ಕ, ಅದನ್ನು ದಾಖಲಿಸೋದಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಇವತ್ತಿಂದಲೇ ಶುರು ಮಾಡು. ಓ 16 ವರ್ಷದ ಬೇಡಪ್ಪ, 17ನೇ ವರ್ಷ ಏನು ಮಾಡ್ತೀಯ ಅದನ್ನು ಹೇಳು, ಹಿಂದೆ ಮೊದಲನಿಡು. ಇನ್ನೊಂದು, ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ. ಇದು ಡಿ ವಿ ಜಿಯವರು ಲೋಕಪ್ರೀತಿಯಿಂದರೆ ಅದನ್ನೇ, ಇನ್ನೊಬ್ಬರಿಗೆ ಅಪಚಾರವಾಗದಂತೆ ಹೆರರು ಅಂದರೆ ಹೊರಗಿನವರಿದಾರಲ್ಲ, ಅವರನ್ನು ನಿನ್ನ ಹೃದಯ ವಿಸ್ತಾರದಿಂದ ಅಂದಿಸಿಕೋ. ಈ ಅಂದಿಸು ಅನ್ನೋದು ಬಹಳ ಒಳ್ಳೆಯ ಶಬ್ದ. ಈ ಗಿಡದಲ್ಲಿ ಏನಾದ್ರು ಕೀಳಕ್ಕೆ ಹೋದಾಗ ಒಂದು ಕೋಲ್ ಇಟ್ಕೊಂಡು ಅಂದಿಸ್ಕೊಳ್ತೀವಿ, ಅದನ್ನು ಮೇಲೆ ಕೆಳಕ್ಕೆ ತಳ್ಕೊಳ್ತೀವಿ, ಹೂ ಕಿಡ್ಬೇಕಾದರೂ ಅಷ್ಟೇ. ಹಾಗೆ ಬದುಕಿನಲ್ಲಿ ನಿಮ್ಗೆ ಹೊಂದದೇ ಇದ್ದಾಗ ಕೊಕ್ಕೆಯಿಂದ ಅದನ್ನು ನಿನ್ನಲ್ಲಿ ಬಗ್ಗಿಸ್ಕೊಂಡು ಪ್ರಪಂಚನ ಪ್ರೀತಿಸೋದನ್ನು ಕಲ್ತ್ಕೋ. ಅಷ್ಟೇ ಅಲ್ಲ, ಒಂದು ವಿಶ್ವಾತ್ಮತೆಯ ಡಿ ವಿ ಜಿಯವರಿಗೆ ಇದು ಭಾಳ ಮುಖ್ಯವಾದ ಭಾವ. ಇದು ವಿಶ್ವಾತ್ಮತೆ ಅಂದರೆ ಏನಪ್ಪ? ತರಂಗ ವಲಯ ಅಂತ ಕರೀತಾರೆ ಅದನ್ನು ಡಿ ವಿ ಜಿಯವರು. ದೊಡ್ಡ ಸರೋವರಕ್ಕೆ ದಪ್ಪ ಕಲ್ಲು ಎಸ್ತರೆ ಎಷ್ಟು ದೂರದೊಳಗೆ ತರಂಗಗಳು ದುಂಡು ದುಂಡು ದುಂಡು ದುಂಡಾಗಿ ಅಲೆಯಲೆಯಾಗಿ ಹೇಳ್ತಲ್ಲ, ಹಾಗೆ ಪ್ರಪಂಚದಲ್ಲೂ ಕೂಡ ನಾವು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಎಲ್ಲರ ವಿಶ್ವಾಸಕ್ಕೆ ಪಾತ್ರವಾಗೋದು, ತೆಗೆದುಕೊಳ್ಳೋದು ನೀವು, ನೀವು ಪಾತ್ರವಾಗೋದು ಅವರು. ಆದ್ದರಿಂದ ಇದನ್ನೇ ವಿಶ್ವಾತ್ಮಕತೆ ಅಂತ ಕರೀತಾರೆ. ಬಹಳ ಸೊಗಸಾದ ಒಂದು ಭಾವವುಳ್ಳಂಥ ಪದ್ಯ ಇದು.

ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪ ತೆರದಿ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪ ತೆರದಿ. ಜನದೊಳಾರ್ಗಾವ ಸೊಗವಾದೊಡಂ ತನದೆನ್ನು ತನುಭವಿಪ ನೋಜ್ಞಾನಿ ಮಂಕುತಿಮ್ಮ. ಜನದೊಳಾರ್ಗಾವ ಸೊಗವಾದೊಡಂ ತನದೆನ್ನು ತನುಭವಿಪ ನೋಜ್ಞಾನಿ ಮಂಕುತಿಮ್ಮ.

ಜನದೊಳಾರ್ಗಾವ ಸೊಗವಾದುಡಂ ತನದೆನ್ನುತ ಅನುಭವಿಪನೋ ಜ್ಞಾನೀ

ಇನ್ನೊಂದು ಬದುಕಿನ ಕಲೆ ಅಂತ ಕರೀತಾ ಇದ್ದ ಆರ್ಟ್ ಆಫ್ ಲಿವಿಂಗ್ ಅಂತ ನಾವು ಹೇಳ್ತೀವಲ್ಲ, ಅದು ಜೀವನ ಕಲೆ, ಅದೊಂದು ಯೋಗ. ಅದು ಈಗ ಉದಾಹರಣೆಗೆ ನಮಗೇನೋ ನಷ್ಟ ಆಯ್ತಪ್ಪ, ನಮ್ಮ ಪಕ್ಕದ ಅಂಗಡಿಯವನಿಗೆ ಹೋಟ್ಲಿಗೆ ವ್ಯಾಪಾರ ಆಗ್ತಾಯಿದೆ ಚೆನ್ನಾಗಿ, ನಿಮ್ಮ ಹೋಟ್ಲಿಗೆ ವ್ಯಾಪಾರ

0: ಆಗಲಿಲ್ಲ, ಯಾಕೆ ಸಂಕಟ ಪಡ್ತೀಯ? ಅದಕ್ಕೆ ಕಾರಣ ಹುಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಅಪ್ಪ ಇರೋ ತನಕ ವ್ಯಾಪಾರ ಸರಿಯಾಗಿ ಆಗ್ತಾ ಇರೋದಿಲ್ಲ. ಕೊನೆಗೆ ಮಗನ ಬಿಡ್ತಾನಲ್ಲ, ಅವನಿಗೆ ತುಂಬ ಪ್ರಾಫಿಟ್ ತಂದುಬಿಟ್ರೆ ಅವನು ಜನಕನ್ ಅದು ತನದೆಂದು ಸಂತಸಿಪ ತೆರದಿ. ಬಹಳ ಒಳ್ಳೆ ಮಾತಿದು. ಅಸೂಯೆ ಇದೆಯಲ್ಲ, ಕೊಂಡೆಯ ಚಾಡಿ ಇತ್ಯಾದಿಗಳಿಂದ ತುಂಬಿದ ಈ ಬದುಕಿದೆಯಲ್ಲ, ದ್ವೇಷ ಈರ್ಷೆ ಅಸೂಯೆ, ಯಾಕಪ್ಪ ನಿನಗೆ? ಅವನಿಗೆ ರ್ಯಾಂಕ್ ಬಂತು ಅಂದರೆ ನಿಂಗೆ ಯಾಕೆ ಬೇಜಾರು? ಆ ಪಕ್ಕದ ಮನೆಯವನು ಸ್ವಲ್ಪ ಪ್ರಮೋಷನ್ ಸಿಕ್ತು ಅಂದರೆ ನಿಂಗೆ ಯಾಕೆ ಸಂಕಟ? ಅಂದರೆ ತನಗೆ ಬಂದ ಲಾಭ ತನಯಂಗೆ ಬಂದಾಗ ಜನಕನ್ ಅಪ್ಪ ತನದೆಂದು ಸಂತಸಿ ಪತ್ತಾರೆ. ನಿನಗೇ ಬಂತು ಅಂತ ಸಂತೋಷ ಪಡ್ತೀಯಲ್ಲ, ಹಾಗೆ ಜಗದೊಳ್ ಆರ್ಗೆ ಆವ ಸೊಗವಾದೊಡಂ ತನದೆನ್ನುತ್ತಾ. ಇಷ್ಟು ಮನಸ್ಸು ಬೆಳೆಸೋದು ಭಾಳ ಕಷ್ಟ ಅಂತ ಇಟ್ಕೊಳ್ಳಿ. ಲೋಕದಲ್ಲಿ ಯಾರಿಗೆ ಯಾವ ಸುಖ ಆದರೂ ಕೂಡ ಅದು ತನ್ನ ಸುಖ ಅಂತ ಅಂದ್ಕೊಳ್ಳೋದಿದೆಯಲ್ಲ. ಒಂದ್ಸಲ ಡಿ ವಿ ಜಿ ಅವರ ಸ್ನೇಹಿತರು ಟಿ ಎಸ್ ವೆಂಕಣ್ಣಯ್ಯನವರು ಎಸ್ ಎಸ್ ಎಲ್ ಸಿಯಲ್ಲಿ ಹಳೆಗನ್ನಡನೇ ಇಡೋದು ಬದಲು ನವೋದಯದ ಗೀತೆಗಳನ್ನು ಕೂಡ ಇಡಬೇಕು ಅಂತ ತೀರ್ಮಾನ ಆಯಿತು ಅಂತ ಪೇಪರಲ್ಲಿ ಬಂದರೆ ಅವ್ರ ಮನೆ 3 ಮೈಲಿ ದೂರದಲ್ಲಿ ನಡ್ಕೊಂಬಂದು ಬೆಳಗಿನ ಜಾವದಲ್ಲಿ ಪೇಪರ್ ಓದಿದ ಕೂಡಲೇ ಡಿ ವಿ ಜಿ ಅವ್ರ ಮನೆಗೆ ಬಂದು ಹೇಳಿದ್ರಂತೆ. ಅಂದರೆ ಹೀಗೆ ಜಗದೊಳ ಆರ್ಗ್ಯ ಆವ ಸೊಗವಾದೊಡಂ. ಕನ್ನಡ ಪ್ರೊಫೆಸರ್ ಆಗಿದ್ದವರು ಕನ್ನಡದಲ್ಲಿ ಹಳೆಗನ್ನಡ ಬಿಟ್ಟು ಇನ್ನೊಂದು ಕನ್ನಡವನ್ನು ಸೂಚಿಸ್ತೀನಿ ಅಂದಾಗ ಸಂತೋಷ ಪಡ್ತಾರೆ. ಯಾರಿಗೇ ಆಗಲಿ ಸಂತೋಷವಾಗಲಿ ಅದು ತನ್ನದೇನುತ್ತಾ. ಅನುಭವಿಪನೋ ಜ್ಞಾನಿ. ಜ್ಞಾನಿ ಇದಾನಲ್ಲ, ಅವನು ಪ್ರಪಂಚದ ಎಲ್ಲ ಒಂದು ಹುಲ್ಲು ಕಡ್ಡಿ ಕಿತ್ತು ನಕ್ಷತ್ರಕ್ಕೆ ನೋವಾಗುತ್ತೆ ಅಂತ ತಿಳ್ಕೊಳ್ಳೋ ಮನುಷ್ಯ ಅಂತ ಕರೀತಾರೆ ನಮ್ಮ ವೇದಗಳಲ್ಲಿ. ಅಂಥ ಮನುಷ್ಯ ವಿಶ್ವಪ್ರಜ್ಞೆ ಉಳ್ಳಂಥ ಮನುಷ್ಯ, ಎಲ್ಲ ಸೋದರ ಸೋದರಿಯರೊಂದಿಗೆ ಬಾಳಬೇಕು ಎಂದು ಮನಸ್ಸನ್ನು ದೊಡ್ಡದಾಗಿ ಮಾಡಿಕೊಳ್ತಕ್ಕಂಥ ಮನುಷ್ಯ, ಆ ಇನ್ನೊಬ್ಬರ ಸುಖವೇ ತನ್ನ ಸುಖ. ಇದು ಯಾರಿಗೂ ಬರೋದಿಲ್ಲರಿ. ಇದು ನಮ್ಮ ಸುಖವನ್ನು ಬೇರೆ ಕಡೆ ಕಾಣೋದಿದೆಯಲ್ಲ, ಅಯ್ಯೋ ಅವ್ರು ಸಂತೋಷ ಪಡ್ತಾ ಇದ್ದಾರೆ ನಾವು ಸಂತೋಷ ಪಡೋಣ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ರಾಮಿತ್ರ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MR ಶಿವರಾಮ್. ಕಗ್ಗದ ಸಿರಿ

ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಸಲು ಸಾಧ್ಯ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್, ಅಶ್ಮಿತಾ ಚೆಲಿಹಾ ಲಗ್ಗೆ. ವಾರ್ತೆಗಳ ವಿವರ.

0: ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ಲೋಕಸಭೆ ಇಂದು ಈ ಮಸೂದೆಯನ್ನು ಅನುಮೋದಿಸಿದ್ದು, ರಾಜ್ಯಸಭೆ ಸೋಮವಾರ ಮಸೂದೆಯನ್ನು ಅಂಗೀಕರಿಸಿತ್ತು. ಲೋಕಸಭೆಯಲ್ಲಿ ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಎಂಎಸ್ಎಂಇ ಸಚಿವ ಜಿತಿನ್ ರಾಮ್ ಮಾಂಜಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006ಕ್ಕೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಮಸೂದೆಯು ಪಾವತಿ ವಿಳಂಬವನ್ನು ಪರಿಹರಿಸುವ ಮತ್ತು ವಿವಾದ ಪರಿಹಾರವನ್ನು ಸರಳಗೊಳಿಸುವ ಗುರಿಯನ್ನು ಹೊಂದಿದೆ. ಮಸೂದೆಯ ಪ್ರಕಾರ ಪ್ರತಿಯೊಂದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವು ವ್ಯಾಪಾರ ಸ್ವೀಕಾರ ರಿಯಾಯಿತಿ ವ್ಯವಸ್ಥೆಯಲ್ಲಿ ಎಂಎಸ್ಎಂಇಗಳಿಂದ ಸರಕು ಅಥವಾ ಸೇವೆಗಳ ಖರೀದಿಗಾಗಿ ಎಲ್ಲಾ ಇನ್ವಾಯ್ಸ್ಗಳನ್ನು ಇತ್ಯರ್ಥಪಡಿಸಬೇಕು. ವಿವಾದದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಿಫಲವಾದರೆ 30 ದಿನಗಳಲ್ಲಿ ಮಧ್ಯಸ್ಥಿಕೆಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳು ಪೂರ್ಣಗೊಂಡ ದಿನಾಂಕದಿಂದ 90 ದಿನಗಳಲ್ಲಿ ತೀರ್ಪು ನೀಡಬೇಕು. 6 ತಿಂಗಳಿಗಿಂತ ಹೆಚ್ಚು ಕಾಲ ಪ್ರಕರಣ ಬಾಕಿ ಇದ್ದರೆ ನೀಡಲಾದ ಮೊತ್ತದ ಕನಿಷ್ಠ 50% ಪೂರೈಕೆದಾರರಿಗೆ ಪಾವತಿಸಬೇಕು. ಮಸೂದೆ ಅಂಗೀಕರಿಸಿದ ನಂತರ ಪೀಠಾಸೀನ ಅಧಿಕಾರಿ ದಿಲೀಪ್ ಸೈಕಿ ಅವರು ಸದನ ನಡೆಸಲು ಪ್ರಯತ್ನಿಸಿದರು. ಸದನ ಕಾರ್ಯನಿರ್ವಹಿಸಲು ಅನುಮತಿಸುವಂತೆ ಪ್ರತಿಭಟನಾ ನಿರತ ಸದಸ್ಯರಿಗೆ ಮನವಿ ಮಾಡಿದರು. ಪದೇ ಪದೇ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳನ್ನು ತಂದು ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ಇದು ಸದನದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುತ್ತದೆ ಎಂದು ಹೇಳಿದರು. ಗದ್ದಲ ಮುಂದುವರೆದಂತೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಆಗಸ್ಟ್ 9ರಂದು ಕ್ವಿಟ್ ಇಂಡಿಯಾ ಚಳವಳಿಯ 84ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ, ಹಗೆತನ ಮತ್ತು ಹಿಂಸಾಚಾರ ಮುಕ್ತ ವಾತಾವರಣದಲ್ಲಿ ಮಾತ್ರ ಭಾರತ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರಲು ಸಾಧ್ಯ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆ ನೀತಿಯನ್ನು ಅನುಸರಿಸುತ್ತಿದೆ. ಭಾರತದ ವಿರುದ್ದ ಭಯೋತ್ಪಾದನೆಯನ್ನು ರಾಜ್ಯ ನೀತಿಯ ಸಾಧನವನ್ನಾಗಿ ಬಳಸುತ್ತಿದೆ ಎಂದು ದೂರಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಅತ್ಯಂತ ಅನುಕೂಲಕರ ರಾಷ್ಟ ಸ್ಥಾನಮಾನವನ್ನು ಭಾರತ ಹಿಂತೆಗೆದುಕೊಂಡಿದೆ. ಪಾಕಿಸ್ತಾನದಿಂದ ಆಮದಾಗುವ ಅಥವಾ ರಫ್ತು ಮಾಡುವ ಎಲ್ಲ ಸರಕುಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನು 200% ಹೆಚ್ಚಿಸಲಾಗಿದೆ ಎಂದು ಅವರು ತಿಳಿಸಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ, ಅಟ್ಟಾರಿ ಚೆಕ್ಪೋಸ್ಟ್ ಮುಚ್ಚಲಾಗಿದೆ, ವೀಸಾಗಳನ್ನು ನಿರ್ಬಂಧಿಸುವುದು ಸೇರಿದಂತೆ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಸಚಿವ ಎಸ್ ಜೈಶಂಕರ್ ಹೇಳಿದರು. ಭಾರತೀಯ ರೈಲ್ವೆಯು ಪ್ರತಿ ವರ್ಷ ಸುಮಾರು 58 ಕೋಟಿ ಊಟಗಳನ್ನು ಪೂರೈಸುತ್ತಿದೆ. ಆಹಾರ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಸರಾಸರಿ 0.008% ಮಾತ್ರ ದೂರುಗಳು ದಾಖಲಾಗಿವೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಕಳೆದ 3 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಐಆರ್ಸಿಟಿಸಿಯ ಸೂಕ್ತ ದಂಡ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ತಿಳಿಸಿದರು. ಈ ಕ್ರಮಗಳಲ್ಲಿ 5 ಕೋಟಿ ರೂಪಾಯಿಗೂ ಹೆಚ್ಚು ದಂಡ ವಿಧಿಸುವುದು, ಶೋಕಾಸ್ ನೋಟಿಸ್ ನೀಡುವುದು, ಒಪ್ಪಂದಗಳನ್ನು ರದ್ದುಗೊಳಿಸುವುದು, ಆಹಾರ ಗುಣಮಟ್ಟ ಮತ್ತು ನೈರ್ಮಲ್ಯ ಉಲ್ಲಂಘನೆಗಾಗಿ ಪರವಾನಗಿದಾರರನ್ನು ವಜಾಗೊಳಿಸುವುದು ಸೇರಿದೆ ಎಂದು ಅವರು ತಿಳಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಇಂದು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ ಉಂಟಾದ ಕಾರಣ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇಂದು ಬೆಳಗ್ಗೆ ಸದನ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಹುತಾತ್ಮರ ಗೌರವಾರ್ಥವಾಗಿ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ರಕ್ಷಣೆ, ಗೃಹ ವ್ಯವಹಾರಗಳು, ವಾಣಿಜ್ಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಸದನದಲ್ಲಿ ಮಂಡಿಸಲಾಯಿತು. ಬಳಿಕ ಪ್ರತಿಪಕ್ಷಗಳ ಗದ್ದಲದ ನಡುವೆ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯಲ್ಲಿ ಕಲಾಪ ನಡೆಸಿದರು. ಕೆಲವು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿದರು. ಆದಾಗ್ಯೂ ನಿರಂತರ ಘೋಷಣೆಗಳಿಂದಾಗಿ ಸಭಾಪತಿಯವರು ಸದನವನ್ನು ಮೊದಲು ಮಧ್ಯಾಹ್ನದವರೆಗೆ, ನಂತರ ಸೋಮವಾರದವರೆಗೆ ಮುಂದೂಡಿದರು. ವಿರೋಧ ಪಕ್ಷದ ಸದಸ್ಯರ ಅಡ್ಡಿಗಳ ನಡುವೆಯೂ ಸಂಸತ್ತಿನ ಎರಡೂ ಸದನಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಶಾಸಕಾಂಗ ವ್ಯವಹಾರಗಳು ನಡೆಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಸಭೆ ಮತ್ತು ಎಂಎಸ್ಎಂಇ ಮಸೂದೆಯನ್ನು ಅಂಗೀಕರಿಸಿದೆ. ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಗದ್ದಲ ಮತ್ತು ಘೋಷಣೆ ಕೂಗುವಿಕೆಯಿಂದಾಗಿ ಎರಡೂ ಸದನಗಳಲ್ಲಿ ಚರ್ಚೆಗಳು ಸೀಮಿತವಾಗಿವೆ ಎಂದು ಹೇಳಿದರು. ವಿಶೇಷ ಅಧಿವೇಶನದ ಮೂಲಕ ಮಳೆಗಾಲದ ಅಧಿವೇಶನವನ್ನು ವಿಸ್ತರಿಸುವ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ನವೀನ ಮತ್ತು ಸುಸ್ಥಿರ ಶಿಕ್ಷಣ ವ್ಯವಸ್ಥೆಗಳನ್ನು ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಬಲವಾದ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಭುವನೇಶ್ವರದಲ್ಲಿಂದು ನಡೆದ 13ನೇ ಬ್ರಿಕ್ಸ್ ಶಿಕ್ಷಕರ ಸಚಿವರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ಅನಿಶ್ಚಿತತೆಗಳು, ಹವಾಮಾನ ಬದಲಾವಣೆ ಮತ್ತು ತ್ವರಿತ ತಾಂತ್ರಿಕ ಪ್ರಗತಿಯಂತಹ ಜಾಗತಿಕ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಶಿಕ್ಷಣ ವ್ಯವಸ್ಥೆ ಸಜ್ಜುಗೊಳ್ಳಬೇಕು ಎಂದು ಹೇಳಿದರು. ಭವಿಷ್ಯದ ಪೀಳಿಗೆಗಳು ಉದಯೋನ್ಮುಖ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ರಾಷ್ಟಗಳ ವೈವಿಧ್ಯತೆಯು ಅದರ ಶ್ರೇಷ್ಠ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ. ಶಿಕ್ಷಣದಲ್ಲಿ ಜ್ಞಾನ, ಉತ್ತಮ ಅಭ್ಯಾಸಗಳು ಮತ್ತು ನವೀನ ವಿಧಾನಗಳನ್ನು ವಿನಿಮಯ ಮಾಡಿಕೊಳ್ಳಲು ಅಪಾರ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಮೊದಲ ಜಾಗತಿಕ ದಕ್ಷಿಣ ಚಲನಚಿತ್ರೋತ್ಸವ ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿದೆ. ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NFDC ಮತ್ತು ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾ NFAI, ಬ್ರೆಜಿಲ್, ರಷ್ಯಾ, ವಿಯೆಟ್ನಾಂ ಸೇರಿದಂತೆ ಹಲವು ದೇಶಗಳೊಂದಿಗೆ ಪರಸ್ಪರ ಒಪ್ಪಂದ ಮತ್ತು ಮಾತುಕತೆಗಳನ್ನು ನಡೆಸಿ ಭಾರತದಲ್ಲಿ ಮೊದಲ ಜಾಗತಿಕ ಚಿತ್ರೋತ್ಸವ ನಡೆಸಲು ತೀರ್ಮಾನಿಸಲಾಗಿದೆ. ಪ್ರಸ್ತಾವಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕಕ್ಕೆ ವ್ಯಕ್ತವಾಗಿರುವ ಹಲವು ದೇಶಗಳ ಆಕ್ಷೇಪಣೆಗಳನ್ನು ಭಾರತ ತಳ್ಳಿಹಾಕಿದೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಪ್ರಸ್ತಾವಿತ ವಿದೇಶಿ ಕೊಡುಗೆ ವಿಧೇಯಕ ಭಾರತದ ಶಾಸನಾಂಗದ ತೀರ್ಮಾನಕ್ಕೆ ಸಂಬಂಧಪಟ್ಟಿದ್ದು ದೇಶದ ಆಂತರಿಕ ವಿಷಯವಾಗಿದೆ ಎಂದು ಹೇಳಿದರು. ವಿದೇಶಿ ಬಂಡವಾಳವನ್ನು ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ನಿಯಂತ್ರಿಸುತ್ತಿವೆ ಎಂದು ಜೈಸ್ವಾಲ್ ತಿಳಿಸಿದರು. ಭಾರತದ ಶೆಟ್ಲರ್ಗಳಾದ ರಕ್ಷಿತಾ ರಾಮರಾಜ್ ಮತ್ತು ಅಶ್ಮಿತಾ ಚಲ್ಹ್ಯಾ ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ತಲುಪಿದ್ದಾರೆ. ರಕ್ಷಿತಾ ಭಾರತದವರೇ ಆದ ತಾನ್ವಿ ಶರ್ಮಾ ವಿರುದ್ದ ಜಯಿಸಿದರೆ ಅಶ್ಮಿತಾ ಅಗ್ರ ಶ್ರೇಯಾಂಕದ ಹೀನಾ ಅಖೇಚಿಯವರಿಗೆ ಆಘಾತ ನೀಡಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ರಕ್ಷಿತಾ ಮತ್ತು ಅಶ್ಮಿತಾ ನಾಳೆ ಸೆಮಿಫೈನಲ್ಸ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಕೇರಳಂನ ಉತ್ತರ ಭಾಗದ 4 ಜಿಲ್ಲೆಗಳಿಗೆ ಭಾರತೀಯ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಿಸಿದ್ದು, ಕೋಯಿಕೋಡ್, ಕಣ್ಣೂರು, ವಯನಾಡ್ ಮತ್ತು ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದೆ. ಇತರೆ 6 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 456 ಅಂಕಗಳು ಇಳಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 78,499 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 65 ಅಂಕಗಳ ಇಳಿಕೆ ಕಂಡು ದಿನದ ಅಂತ್ಯಕ್ಕೆ 24,571 ಅಂಕಗಳು ದಾಖಲಾಗಿವೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ವಾಯುವ್ಯದಲ್ಲಿರುವ ನೊಂಥಂಬುರಿ ಪ್ರಾಂತ್ಯದಲ್ಲಿ 14 ವರ್ಷದ ವಿದ್ಯಾರ್ಥಿಯೊಬ್ಬ ಗುಂಡು ಹಾರಿಸಿ 7 ಜನರನ್ನು ಹತ್ಯೆ ಮಾಡಿದ್ದಾನೆ. ಘಟನೆಯಲ್ಲಿ 23 ಜನರು ಗಾಯಗೊಂಡಿದ್ದು, ಈ ಪೈಕಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಗುಂಡು ಹಾರಿಸಿದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಡೆಬಿರೆನ್ಸ್ ನೊಂಥಂಬುರಿ ಪ್ರೌಢಶಾಲೆಯ 5 ಸಿಬ್ಬಂದಿಯನ್ನು ಕೊಂದಿದ್ದಾನೆ. ಇದಕ್ಕೂ ಮುನ್ನ ಆತ ಮನೆಯಲ್ಲಿ ತನ್ನ ಇಬ್ಬರು ಅಜ್ಜಿಯರನ್ನು ಹತ್ಯೆ ಮಾಡಿದ್ದಾನೆ. ಉಪರಾಷ್ಟಪತಿ ಸಿವಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಮೊದಲ ದಿನ ಅವರು ವಿಜಯಪುರಂನ ಸೆಲ್ಯುಲರ್ ಜೈಲು ರಾಷ್ಟೀಯ ಸ್ಮಾರಕಕ್ಕೆ ತೆರಳಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರಿಸಲು ಸಾಧ್ಯ. ವಿದೇಶಾಂಗ ಸಚಿವ DR.S. ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್, ಅಶ್ಮಿತಾ ಚಲಿಹಾ ಲಗ್ಗೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ನಮಸ್ತೆ, ಶುಭಸಂಜೆ. ಸಮಯ ಆಗಿದೆ 7:45. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಸಂಗಮ ಚಿತ್ರದಿಂದ ಚಿನ್ಮಯಿ ಮತ್ತು ರೀಟಾ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ, ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಫೇರ್ ಅಂಡ್ ಲವ್ಲಿ ಚಿತ್ರದಿಂದ ವಿಜಯ್ ರಾಘವೇಂದ್ರ ಮತ್ತು ವಿಜಯ ಶಂಕ್ ಅವರ ಧ್ವನಿಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಮತ್ತು ಸಂಯೋಜನೆ ಇದ್ದಂತಾಗಿದ್ದೇನ ಕೇಳಿದ್ರಿ. ಈಗ ಕೇಳಿ ಅಕ್ಷತ ರಾಮನಾಥ್ ಅವರು ಧ್ವನಿಯಾಗಿರುವಂತಹ ಗೀತೆ. ಜಯಂತ್ ಕಾಯ್ಕಿನಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ. ಪಂಚರಂಗಿ ಚಿತ್ರದಿಂದ ಈ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಸ್ತಾವಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕಕ್ಕೆ ವ್ಯಕ್ತವಾಗಿರುವ ಹಲವು ದೇಶಗಳ ಆಕ್ಷೇಪಣೆಗಳನ್ನು ಭಾರತ ತಳ್ಳಿಹಾಕಿದೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಪ್ರಸ್ತಾವಿತ ವಿದೇಶಿ ಕೊಡುಗೆ ವಿಧೇಯಕ ಭಾರತದ ಶಾಸನಾಂಗದ ತೀರ್ಮಾನಕ್ಕೆ ಸಂಬಂಧಪಟ್ಟಿದ್ದು ದೇಶದ ಆಂತರಿಕ ವಿಷಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 10ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸಲಿದ್ದು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಗದಗ ತಾಲೂಕಿನ ಹಿರೇಹಂದಿಗೋಳ ಗ್ರಾಮದ ರೈತರ ಹೊಲಗಳಿಗೆ ಸಚಿವ ಬಸವರಾಜ ರಾಯರೆಡ್ಡಿ ಭೇಟಿ ನೀಡಿ ಪರಿಶೀಲಿಸಿದರು. ನಂತರ ಮಾತನಾಡಿದ ಅವರು, ಗದಗ ತಾಲೂಕಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ವಾಡಿಕೆಗಿಂತ 47%ರಷ್ಟು ಕಡಿಮೆ ಮಳೆಯಾದ ಪರಿಣಾಮವಾಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬರಗಾಲ ಪೀಡಿತ ಜಿಲ್ಲೆ ಎಂದು ಸರ್ಕಾರ ಘೋಷಣೆ

ವಿಚಾರಣೆ ಮಾಡಲು ಮುಖ್ಯಮಂತ್ರಿಗಳಿಗೆ ವರದಿ ಸಲ್ಲಿಸುವುದಾಗಿ ರಾಯರೆಡ್ಡಿಯವರು ತಿಳಿಸಿದರು. ಮೈಸೂರಿನ ಚಾಮುಂಡಿಬೆಟ್ಟದಲ್ಲಿ ಆಷಾಢ ಮಾಸದ ಕೊನೆಯ ಶುಕ್ರವಾರದ ಪ್ರಯುಕ್ತ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜಾ ಕಂಕಣ ಹಾಗೂ ಪುಷ್ಪಾಲಂಕಾರ ನೆರವೇರಿಸಲಾಯಿತು. ಇಂದು ದೇವಿಗೆ ಮಹಾಲಕ್ಷ್ಮಿ ಅಲಂಕಾರ ಮಾಡಲಾಗಿತ್ತು. ಹೊರ ರಾಜ್ಯ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ದರು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಇಂದು ಚಿಕ್ಕಪೇಟೆ ವಿಭಾಗದ ಹೊಂಬೇಗೌಡ ನಗರ ಬಿಟಿಎಸ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ಕಾರ್ಯಾಚರಣೆ ನಡೆಯಿತು. ಮೊದಲ ಜಾಗತಿಕ ದಕ್ಷಿಣ ಚಲನಚಿತ್ರೋತ್ಸವ ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿದೆ. ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎನ್ಎಫ್ಡಿಸಿ ಮತ್ತು ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾ ಎನ್ಎಫ್ಎಐ, ಬ್ರೆಜಿಲ್, ರಷ್ಯಾ, ವಿಯೆಟ್ನಾಂ ಸೇರಿದಂತೆ ಹಲವು ದೇಶಗಳೊಂದಿಗೆ ಪರಸ್ಪರ ಒಪ್ಪಂದ ಮತ್ತು ಮಾತುಕತೆಗಳನ್ನು ನಡೆಸಿ ಭಾರತದಲ್ಲಿ ಜಾಗತಿಕ ಚಿತ್ರೋತ್ಸವ ನಡೆಸಲು ತೀರ್ಮಾನಿಸಿವೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಮತ್ತು ಘಾಟ್ ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ಎಚ್ಚರಿಕೆ ನೀಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಯುವ ಧ್ವನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಲಿಕೆಗೆ ಎಂದಿಗೂ ಕೂಡ ಕೊನೆಯಿಲ್ಲ, ಹಾಗೆ ಶ್ರಮಕ್ಕೆ ಸೋಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ತಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸಿಕೊಳ್ಳುವುದಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳೆಂಬ ಸಾಗರವನ್ನ ಈಜಿ ತಮ್ಮ ಜೀವನದ ದಡವನ್ನ ಸೇರ್ತಾ ಇರುವಂತಹ ಭಾವಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಹಾಗೂ ಅವರ ತಯಾರಿ ಹೇಗಿರುತ್ತೆ, ಅವರ ಸವಾಲುಗಳು ಹೇಗಿರುತ್ತೆ ಅಂತ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಗಬಹುದು. ಯುವ ಧ್ವನಿಯಲ್ಲಿ ಮೊದಲಿಗೆ ಕೇಳಿ ಜೂಡ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಂಸಲೇಖ ಅವರು ಧ್ವನಿಯಾಗಿರುವಂತಹ ಗೀತೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ಇಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಕಠಿಣ ಪರಿಶ್ರಮ ಇದ್ರೆ ಮಾತ್ರ ಸಾಲಲ್ಲ, ಸರಿಯಾದಂತಹ ಒಂದು ಮಾರ್ಗದರ್ಶನ ಅದರ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಅಗತ್ಯವಾಗಿರುತ್ತೆ. ಹಾಗೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಕೂಡ ಮುಂದೆ ನಾನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕು ಅನ್ನೋ ಕನಸನ್ನ ಹೊತ್ತಿರ್ತಾರೆ. ತಮ್ಮ ಕನಸುಗಳಿಗೆ ರೆಕ್ಕೆನ ಕಟ್ಟಿ ಸರಿಯಾದ ದಾರಿಯನ್ನ ತೋರಿಸ್ಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಒಂದು ಪುಟ್ಟ ಆಸೆ ಆಗಿದೆ. ಎಷ್ಟರ ಮಟ್ಟಿಗೆ ಇದು ಸಹಕಾರಿ ಆಗುತ್ತೋ ಗೊತ್ತಿಲ್ಲ. ಆದರೆ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಕೂಡ ನಾನು ಮುಂದೆ ಒಬ್ಬ ಅಧಿಕಾರಿ ಆಗಬೇಕು ಅನ್ನೋ ಕನಸನ್ನು ಕಂಡ ಕೂಡಲೇ ಅವತ್ತಿನಿಂದ ತಯಾರಿಯಾಗುವಂತಹ ಒಂದು ಜವಾಬ್ದಾರಿಯನ್ನು ತಲೆ ಮೇಲೆ ಹೊರಿಸ್ಕೊಳ್ಬೇಕಾಗತ್ತೆ. ಹಾಗೆ ಪ್ರತಿಯೊಂದು ವಿಷಯಕ್ಕೂ ಕೂಡ ದೈನಂದಿನ ಮತ್ತು ಸಾಪ್ತಾಹಿಕ ಗುರಿಗಳನ್ನ ಹೊಂದಿಸ್ಕೋಬೇಕಾಗತ್ತೆ. ಒಂದು ಪ್ಲ್ಯಾನ್ನ ಮಾಡ್ಕೊಳ್ಬೇಕಾಗತ್ತೆ, ತಯಾರಿ ಮಾಡಿಕೊಂಡು ಯಾವ ರೀತಿ ಯಾವುದನ್ನ ಓದಬೇಕು ಅದಕ್ಕಿಂತ ಹಿಂದೆ ಅದರದ್ದು ಏನು ಪಠ್ಯಕ್ರಮ ಇದೆ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಪರೀಕ್ಷಾ ನಿಯಮಗಳನ್ನ ತಿಳ್ಕೊಬೇಕಾಗತ್ತೆ, ಹಾಗೆ ಪರೀಕ್ಷಾ ಮಾದರಿಗಳನ್ನ ಕೂಡ ಎಚ್ಚರಿಕೆಯಿಂದ ತಿಳ್ಕೊಬೇಕಾಗತ್ತೆ. ಇದರ ಜೊತೆಯಲ್ಲಿ ಹಳೆಯ ಪತ್ರಿಕೆಗಳನ್ನ ಕೂಡ ಅಭ್ಯಾಸ ಮಾಡ್ತಾ ತಮ್ಮ ಏನು ಸಮಯ ಇರುತ್ತೆ ಅದನ್ನು ಸರಿಯಾದ ರೂಪದಲ್ಲಿ ನಿರ್ವಹಣೆ ಮಾಡ್ತಾ ಸಾಗಬೇಕಾಗತ್ತೆ. ಇದೆಲ್ಲ ಏನಾಗುತ್ತೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿಧಾನಗಳಾಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ಬೋದು ಈ ಒಂದು ಗೀತೆಯ ನಂತರ. ಈಗ ಕೇಳಿ ಮಾತಿನ ಮಲ್ಲ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಇನ್ನು ಪರೀಕ್ಷೆಗೆ ನಾನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ ಪುಸ್ತಕಗಳನ್ನೆಲ್ಲ ತಗೊಂಡಿದ್ದಾಯ್ತು, ಸಿಲೆಬಸ್ ಏನು ಅಂತ ತಿಳ್ಕೊಂಡಿದ್ದಾಯ್ತು, ಹಾಗೆ ಯೋಜನೆಗಳನ್ನ ಹಾಕ್ತಾ ಓದೋದಕ್ಕೆ ಶುರು ಮಾಡಿದ್ದು ಆಯಿತು. ದಿನ ಓದ್ತಾನೇ ಇದ್ದೀನಿ ಓದ್ತಾನೇ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅದು ನನಗೆ ನೆನಪಿದೆ ಅಂಥೇಳಿ ಕೂಡ ನಾವು ಅದನ್ನು ಒಂದು ಪರಾಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಆಗಾಗ ನಾವು ಏನು ಮಾಡಬೇಕಾಗತ್ತೆ, ಒಂದು ಪರಿಷ್ಕರಣೆನ ಮಾಡಿಕೊಂಡು ನನಗೆ ಎಷ್ಟು ನೆನಪಿದೆ ಏನು ಅಂಥೇಳಿ ರಿವಿಷನ್ನ ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆಯಲ್ಲಿ ಆರೋಗ್ಯವೇ ಮೂಲ, ಎಲ್ಲ ನಾವು ಮಾಡುವಂತಹ ಸಾಧನೆಗಳಿಗೆ ಕೆಲಸಗಳಿಗೆ ಆರೋಗ್ಯದ ಕಡೆ ಕೂಡ ನಾವು ನಿಗಾ ವಹಿಸ್ಕೊಂಡು ಇರಬೇಕಾಗತ್ತೆ. ಊಟ ನಿದ್ದೆನ್ನೆಲ್ಲ ಸರಿಯಾದ ಸಮಯಕ್ಕೆ ಮಾಡ್ತಾ ಹೋದರೆ ಮಾತ್ರ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಇದೆಲ್ಲದರ ಜೊತೆಯಲ್ಲಿ ಒಂದು ಸಂಬಂಧಗಳ ಬಾಂಧವ್ಯ ಕೂಡ ಜೊತೆ ಇರುತ್ತೆ. ಅದನ್ನು ಹೇಗೆ ನಾವು ನಿಭಾಯಿಸ್ತಾ ಹೋಗ್ತೀವಿ ಅನ್ನೋದು ಕೂಡ ಮತ್ತೊಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈಗ ಕೇಳಿ ಕಿರಿಕ್ ಪಾರ್ಟಿ ಚಿತ್ರದಿಂದ ವಾಸುಕಿ ವೈಭವ್ ಅವರ ಗಾಯನ, ಜಯಂತ್ ಕಾಕಿನಿಯವರ ರಚನೆ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಒಂದ್ಸರಿ ನಾನು ಸಾಧನೆಯ ಸವಾರಿಯಲ್ಲಿ ನನ್ನ ಪಯಣವನ್ನು ಮಾಡ್ತೀನಿ ಅಂತ ಕೂತಾಗ ನಮ್ಮ ಪರಿವಾರ ಅಥವಾ ನಮ್ಮ ಏನು ಈ ಬಾಂಧವ್ಯಗಳಿರುತ್ತೆ ಒಂದಷ್ಟು ದಿನ ನಾವು ಅದನ್ನು ಪಕ್ಕಕ್ಕೆ ಇರಿಸಬೇಕಾದಂಥ ಅವಶ್ಯಕತೆ ಬಂದೇ ಬರುತ್ತೆ. ಅಂಥದನ್ನು ಪಾಲಿಸ್ತಾ ಇರೋದ್ರಲ್ಲಿ ಇಂತಹ ಸ್ಪರ್ಧಾರ್ಥಿಗಳು ಮೇಲುಗೈ ಅಂತಲೇ ಹೇಳಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ತಾನು ಒಂದು ಏನು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ ಓದಬೇಕು ಅಂತ ಹೇಳಿದಾಗ ತನ್ನ ಸಂಪೂರ್ಣ ಸಮಯವನ್ನು ಓದಿಗಾಗಿ ಮೀಸಲಿಡಬೇಕು ಅಂತೇಳಿ ಆದಷ್ಟು ತಮ್ಮ ಕುಟುಂಬದಿಂದ ಆಚೆ ಬರ್ತಾರೆ. ಆಚೆ ಬಂದಾಗ ಅಷ್ಟು ಸುಲಭವಾದಂತಹ ಹಾದಿ ಇರೋದಿಲ್ಲ. ಅವರ ಹತ್ರ ಆರ್ಥಿಕವಾದಂತಹ ಸಮಸ್ಯೆಗಳಿರ್ಬೋದು ಅಥವಾ ಕುಟುಂಬವನ್ನು ಆಚೆ ಬಿಟ್ಟು ಬಂದೆ ಅನ್ನೋ ಒಂದು ದುಃಖ ಇರ್ಬೋದು, ಅದರ ಜೊತೆ ನಾನಿನ್ನೂ ಓದೇ ಓದ್ತೀನಿ ಅನ್ನೋ ಒಂದು ಛಲ ಮಾತ್ರ ಇದ್ದೇ ಇರುತ್ತೆ. ಆಗ ಎಲ್ಲೋ ಆಚೆ ಬಂದಾಗ ಓದಿನಲ್ಲಿ ಕೆಲವೊಂದು ಅಡೆತಡೆಗಳು ಆಗ್ಬೋದು. ಅಂತಹ ಸಮಸ್ಯೆಗಳೆಲ್ಲ ಬಂದಾಗ ಮಾನಸಿಕವಾಗಿ ಎಷ್ಟು ಸದೃಢರಾಗಿರ್ತಾರೋ ಅಷ್ಟು ಅನುಕೂಲ ಆಗುತ್ತೆ ಅನ್ನೋದು ಸತ್ಯ. ಹಾಗೆಯೇ ತಮ್ಮ ಮೇಲೆ ನಮಗೆ ಅತಿಯಾದಂತಹ ನಂಬಿಕೆ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ದೃಢ ಒಂದು ವಿಶ್ವಾಸ ಏನಿರುತ್ತೆ ಅದನ್ನು ಕಳ್ಕೊಳ್ಬಾರ್ದು ಎಲ್ಲ ಸ್ಪರ್ಧಾರ್ಥಿಗಳು. ಈಗ ಕೇಳಿ ವಾಣಿ ಜಯರಾಮ್ ಅವರ ಒಂದು ಧ್ವನಿ ಇರುವಂತಹ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ. ಪುನರ್ದತ್ತ ಚಿತ್ರದಿಂದ ಈ ಒಂದು ಗೀತೆ.

ಹನಿ ವಿಲ್ ಯು ಮ್ಯಾರಿ ಮೀ, ಇದುವೇ ನೋಡಿ ತಾರಕ ಮಂತ್ರ ದಂಡಿನ.

ಇನ್ನು ಎಷ್ಟೇ ನಾವು ಗೋಡೆನ ಕಟ್ಕೊಂಡು ಅದರೊಳಗಡೆ ಕುತ್ಕೊಂಡು ನಾವು ಅಭ್ಯಾಸವನ್ನ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಈ ಕಿರಿಕಿರಿ ಅನ್ನೋದು ನಮ್ಮತ್ತ ಬರುತ್ತೆ. ಯಾಕಂದ್ರೆ ನಮ್ಮ ಗಮನವನ್ನು ಸೆಳೆಯೋದಕ್ಕೆ ಸಾಮಾಜಿಕ ಮಾಧ್ಯಮಗಳಿದೆ, ಹಾಗೆಯೇ ಅದನ್ನು ಹೊರತುಪಡಿಸಿ ಕೂಡ ಈ ಸಮಾಜದಲ್ಲಿ ಅನೇಕ ವಿಷಯಗಳು ಗಮನವನ್ನು ಸೆಳಿತಾ ಇರುತ್ತೆ. ಇದೆಲ್ಲದರಿಂದ ಕೂಡ ತಾನು ದೂರ ಉಳಿದು ತನ್ನ ಸಾಧನೆ ಕಡೆ ಕಣ್ಣಾಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಕೂಡ ಅದನ್ನು ನಿಭಾಯಿಸ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಸ್ಪರ್ಧಾರ್ಥಿಗಳು ಗ್ರೇಟ್ ಅಂತಲೇ ಹೇಳಬೇಕು. ಹಾಗೆ ಇನ್ನು ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಊಟವನ್ನೆಲ್ಲ ತ್ಯಾಗ ಮಾಡಿ ಓದೋದು ಕೂಡ ಉಂಟು. ಎಷ್ಟೋ ಜನರಿಗೆ ಊಟದ ಸಮಸ್ಯೆಗಳು ಇರುತ್ತೆ, ಹಾಗೆ ಅದರ ಜೊತೆ ಇನ್ನೆಲ್ಲಿ ಊಟಕ್ಕೆ ಅಂತ ಹೋದಾಗ ಸಮಯ ವ್ಯರ್ಥ ಆಗುತ್ತೋ ಅಂತೇಳಿ ಕೂಡ ಎಷ್ಟೋ ಜನ ಓದ್ತಾ ಇದ್ದಾರಂತೆ. ಹಾಗೆಯೇ ಇನ್ನು ಇವಾಗ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆನ ಬರೀಬೇಕು ಅಂತ ಕೂತಾಗ ಇದು ಮೇನ್ಲಿ ಒಂದು ನೋಟಿಫಿಕೇಶನ್ ಆಗಬೇಕಾಗತ್ತೆ. ಅದಕ್ಕೋಸ್ಕರ ಎಷ್ಟೋ ಸ್ಪರ್ಧಾರ್ಥಿಗಳು ಕಾಯ್ತಾ ಕೂತಿರ್ತಾರೆ. ಅದು ನೋಟಿಫಿಕೇಶನ್ ಆದರೂ ಆಯಿತು, ಆಗಿಲ್ಲ ಅಂದರೂ

0: ಆಯಿತು. ಒಂದು ಕಾನ್ಸ್ಟೆಂಟ್ ಮೈಂಡನ್ನು ಇಟ್ಕೊಂಡು ಓದೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇದ್ರ ಜೊತೆಯಲ್ಲಿ ಸ್ನೇಹಿತರ ಜೊತೆ ಮಾತಾಡಬೇಕು ಅಂತ ಅನಿಸಿದ್ರು ಕೂಡ ಮಾತಾಡೋಕ್ಕೆ ಆಗದೇ ಇರುವಂತಹ ಅಸಹಾಯಕತೆ ಇರುತ್ತೆ. ಅಂತಹ ಚಿಂತೆಗಳನ್ನೆಲ್ಲ ಸ್ವಲ್ಪ ದೂರ ಮಾಡಿಕೊಂಡು ಓದಿನಲ್ಲೇ ಖುಷಿಯನ್ನು ಕಂಡುಕೊಳ್ಬೇಕಾಗತ್ತೆ. ಈಗ ಕೇಳಿ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ ಸಂಯೋಜನೆ ಇದೆ. ರವಿಮಾಮ ಚಿತ್ರದಿಂದ ಈ ಗೀತೆ.
1: ಜುಂ ದುಂಬುರ್ತಕ್ಕ ಚಾ, ದುಂಬುರ್ತಕ್ಕ ಚಾ, ದುಂಬುರ್ತಕ್ಕ

ಈಗ ಕೇಳಿ ರಾಮ ರಾಮಾರೇ ಚಿತ್ರದಿಂದ ಬಿ ವಿ ಶೃಂಗ ಮತ್ತು ವಾಸುಕಿ ವೈಭವ್ ಅವರು ಧ್ವನಿಯಾಗಿರುವಂತಹ ಗೀತೆ. ಡಿ ಸತ್ಯಪ್ರಕಾಶ್ ಅವರ ರಚನೆ, ವಾಸುಕಿ ವೈಭವ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಈಗ ತಾನೇ ಕೇಳಿದಂತಹ ಒಂದು ಗೀತೆ ತನ್ನಂ ತನ್ನಂ ಚಿತ್ರದಿಂದ ಆಗಿತ್ತು. ಹಾಗೆ ಈ ಸ್ಪರ್ಧಾರ್ಥಿಗಳು ಯಾರು ಪರೀಕ್ಷೆಗಳಿಗಾಗಿ ತಯಾರಿಯನ್ನು ನಡೆಸ್ತಾ ಇರ್ತಾರೋ, ಇನ್ನೊಂದು ಅವರು ಅಕ್ಕಪಕ್ಕ ಯಾರಿರ್ತಾರೆ, ಪೋಷಕರಾಗಲಿ ಅಥವಾ ಸ್ನೇಹಿತರಾಗಲಿ, ಏನು ಕೆಲಸ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಕೆಲಸ ಇರೋದಿಲ್ಲ, ಅವರು ಓದ್ತಾ ಇರ್ತಾರೆ, ಆದರೆ ಅದನ್ನು ಮರು ಪ್ರಶ್ನಿಸಿ ಪ್ರಶ್ನಿಸಿ ಅವ್ರಿಗೇ ಒಂದು ರೀತಿಯ ಜಿಗುಪ್ಸೆ ಬರೋ ರೀತಿ ಮಾಡುವ ಕೆಲಸಗಳು ಕೂಡ ಉಂಟು. ಹಾಗೆಯೇ ಇವರು ಏನಾದರೂ ಒಂದು ಸರಿ ಮೈಂಡಲ್ಲಿ, ಓ ಇವ್ರು ಯಾವುದೋ ಒಂದು ಪ್ರೈವೇಟ್ ಖಾಸಗಿ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ಗಳು ಅಥವಾ ಬೇರೆ ಎಲ್ಲೋ ಕೆಲಸ ಮಾಡ್ತಿದ್ದಾಗ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ನಾನಿನ್ನೂ ಕೆಲಸಕ್ಕೆ ಸೇರಿಲ್ಲ ಅನ್ನೋ ಒಂದು ನೋವು ಕೂಡ ಇರುತ್ತೆ. ಅದಕ್ಕೆ ಪರಿಹಾರವನ್ನು ಕಂಡಿಡ್ಕೊಳ್ಬೇಕಾಗಿರೋದು. ಹಾಗೆ ಸಾಧಿಸುವ ಛಲವನ್ನು ಬಿಡದೆ ನಮ್ಮ ಸ್ಪರ್ಧಾರ್ಥಿಗಳು ತಯಾರಿಯನ್ನು ಮುಂದೆ ಒರೆಸಬೇಕು. ಹಾಗೆಯೇ ಈ ಒಂದು ಸ್ಪರ್ಧಾರ್ಥಿಗಳಿಗೆ ಕೆಲವರಲ್ಲಿ ಈ ಒಂದು ಏಜ್ ಆಗ್ತಿದೆ ಅಂತ ಅಂದ್ಕೂಡಲೇ ಮನೆಯವರದ್ದು ಒಂದು ಮದುವೆಯ ಒಂದು ಆಟ ಕೂಡ ಬಂದೇ ಬಿಡುತ್ತೆ. ಇದನ್ನೆಲ್ಲನೂ ಕೂಡ ತಲೆಯಲ್ಲಿ ಇಟ್ಕೊಂಡು ಆದ್ರೂ ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಓದೊಂದೇ ನನ್ನ ತಲೆಯಲ್ಲಿ ಇರೋದು ಅಂತೇಳಿ ಕೂತ್ಕೊಂಡು ತಮ್ಮ ಅಭ್ಯಾಸವನ್ನು ಮುಂದುವರಿಸಬೇಕಾಗತ್ತೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾದಂತಹ ಗೀತೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ. ಸಾಹಸಿ ಚಿತ್ರದಿಂದ ಈ ಗೀತೆ.

ಪರಮಾತ್ಮ ಚಿತ್ರದಿಂದ ವಿ ಹರಿಕೃಷ್ಣ ಅವರ ಧ್ವನಿಲಿ ಯೋಗರಾಜ್ ಭಟ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಕೇಳಿದ್ರೆ. ಸಮಯ ಆಗಿದೆ 8:53:57. ನಮ್ಮ ಈ ದಿನದ ಯುವ ಧ್ವನಿ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಸ್ಪರ್ಧಾರ್ಥಿಗಳ ಒಂದು ಜೀವನದ ಬಗ್ಗೆ ಮಾತಾಡ್ತಾ, ಅವರ ಸವಾಲುಗಳ ಬಗ್ಗೆ ಮಾತಾಡ್ತಾ ಸಾಗಿದ್ವಿ. ಈಗ ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಶುಭಾಶಯಗಳನ್ನ ಸಲ್ಲಿಸ್ತಾ, ಆಲ್ ದ ಬೆಸ್ಟ್ನ ಹೇಳುವಂತಹ ಸಮಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಶುಭವಾಗಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಪ್ರಸಾರ ಆಗ್ತದೆ ಹಠವಾದಿ ಚಿತ್ರದಿಂದ ಈ ಒಂದು ಗೀತೆ. ಶಂಕರ್ ಮಹಾದೇವನ್, ಸಿ ಅಶ್ವಥ್, ಬಿ ಜಯಶ್ರೀ ಅವರ ಧ್ವನಿಯಲ್ಲಿ, ವಿ ರವಿಚಂದ್ರನ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ. ಏನೇ ಎದುರಾದರೂ ಕೂಡ ನಾನು ಸಾಧಿಸಬೇಕು, ನನ್ನ ಗುರಿ ಮುಂದಿದೆ, ಈ ಒಂದು ನಿಟ್ಟಿನಲ್ಲಿ ಮುಂದೆ ಸಾಗ್ತಾ ಅಂದ್ಕೊಂಡಿದ್ದೆಲ್ಲ ಜೀವನದಲ್ಲಿ ಆಗಲಿ ಅಂತ ಶುಭ ಹರಿಸ್ತಾ ಈ ಒಂದು ಗೀತೆಯೊಂದಿಗೆ ಇಂದಿನ ಯುವ ಧ್ವನಿಯನ್ನು ಮುಗಿಸ್ತಾ ಇದ್ದೀವಿ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಈಗ ಕೇಳಿ ಚಲ್ತೆ ಚಲ್ತೆ ಚಿತ್ರದಿಂದ ಅಭಿಜಿತ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಧ್ವನಿಯಾಗಿರುವಂತಹ ಗೀತೆ, ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಹೇಳಿ ಹಮ್ ಕಿಸಿ ಹಮ್ ನಹಿ ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಆನಂದ್ ಭಕ್ಷಿ ಅವರ ರಚನೆ, ಅನು ಮಾಲಿಕ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಮಹಾಚೋರ್ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಆನಂದ್ ಭಕ್ಷಿ ಅವರ ರಚನೆ, ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಚಂಡಿ ಸೋನಾ ಚಿತ್ರದಿಂದ ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ ಅವರು ಧ್ವನಿ ಆದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಗೆ ಕಿಶೋರ್ ಕುಮಾರ್ ಅವರು ಧ್ವನಿಯಾಗಿದ್ದಾರೆ. ನೀರಜ್ ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇದೆ.

ದಿಲ್ ಹೈ ಕೆ ಮಂತಾ ನಹಿ ಚಿತ್ರದಿಂದ ಅನುರಾಧಾ ಪೌಡ್ವಾಲ್ ಮತ್ತು ದೇವಶೀಷ್ ದಾಸ್ಗುಪ್ತಾ ಅವರ ಧ್ವನಿಯಲ್ಲಿ, ಅಜೀಜ್ ಖಾನ್ ಶಬಾನಿಯವರ ಸಾಹಿತ್ಯ ಮತ್ತು ನದೀಮ್ ಶ್ರಾವಣ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಕೇಳಿದ್ರಿ. ಸಮಯ ಆಗಿದೆ ಇನ್ನೇನು 9:52 ನಮ್ಮ ಈ ದಿನದ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗ್ತಾ ಬಂದಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ

ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಗೀತೆ. ಅದಾದ ನಂತರ ಲತಾ ಮಂಗೇಶ್ಕರ್ ಅವರು ಧ್ವನಿಯಾದಂತಹ ಗೀತೆನ ಕೇಳ್ಬೋದು. ಆ ಒಂದು ಗೀತೆಗೆ ಆನಂದ್ ಭಕ್ಷಿ ಅವರ ರಚನೆ, ಜತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ ಇದೆ.

0: ಸಮಯ ಆಗ್ತಿದೆ 10 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ಚಲನಚಿತ್ರ ಅಭಿವೃದ್ಧಿ ನಿಗಮ ಎನ್ಎಫ್ಡಿಸಿ ಆಯೋಜಿಸಿದ 2 ದಿನಗಳ ಬ್ರಿಕ್ಸ್ ವೇವ್ ಬಜಾರ್ 2026ಕ್ಕೆ ಇಂದು ಮುಂಬೈನಲ್ಲಿ ತೆರೆಬಿದ್ದಿದೆ. ಬ್ರಿಕ್ಸ್ನ 20 ಸದಸ್ಯ ಹಾಗೂ ಪಾಲುದಾರ ರಾಷ್ಟಗಳ 900ಕ್ಕೂ ಅಧಿಕ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೊಂಡ್ಲಹಳ್ಳಿ ಗ್ರಾಮದ ಉಣ್ಣೆ ನೇಕಾರ ಪಿಟಿ ತಿಪ್ಪೇಸ್ವಾಮಿ ಅವರಿಗೆ 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿ ಲಭಿಸಿದ್ದು ಉಣ್ಣೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಉಣ್ಣೆಯ ಕಂಬಳಿಯಲ್ಲಿ ಕಲಾತ್ಮಕವಾಗಿ ಸಂತ ಶ್ರೀ ಕನಕದಾಸರ ಭಾವಚಿತ್ರವನ್ನು ನೇಯುವ ಮೂಲಕ ಈ ಅಪರೂಪದ ಸಾಧನೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳ ಗುಣಮಟ್ಟ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಡಿ ಸಿಎಸ್ಆರ್ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಬಾಗಲಕೋಟೆ ಜಿಲ್ಲೆಯ 60ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಹೊಸದುರ್ಗ ತಾಲೂಕಿನಲ್ಲಿ ವಾಡಿಕೆಗಿಂತ ಶೇಕಡ 49ರಷ್ಟು ಮುಂಗಾರು ಮಳೆ ಕೊರತೆಯಾಗಿದ್ದು ಸಂಕಷ್ಟದಲ್ಲಿರುವ ರಾಗಿ ಸಾವೆ ಹಾಗೂ ರೋಗಬಾಧೆಯಿಂದ ನಷ್ಟಕ್ಕೊಳಗಾದ ತೆಂಗು ಬೆಳೆಗಾರರ ನೆರವಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಚಿವ ಟಿ ರಘುಮೂರ್ತಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಲ್ಲಿ ವಾಡಿಕೆ ಮಳೆಗಿಂತ ಶೇಕಡ 33ರಷ್ಟು ಕಡಿಮೆ ಮಳೆಯಾಗಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಮೇವು ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬರ ಪರಿಸ್ಥಿತಿ ಸಂಬಂಧ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಭಾರತವನ್ನು ಗುಣಮಟ್ಟದ ವೈದ್ಯಕೀಯ ಸಾಧನಗಳ ಜಾಗತಿಕ ಕೇಂದ್ರವನ್ನಾಗಿಸುವ ಉದ್ದೇಶದೊಂದಿಗೆ 9ನೇ ಆವೃತ್ತಿಯ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮಾವೇಶ ಇಂದು ನವದೆಹಲಿಯಲ್ಲಿ ಆರಂಭಗೊಂಡಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ಇಂದು ಆರಂಭಗೊಂಡ ಏಷ್ಯನ್ ಯುವ ಮತ್ತು ಜೂನಿಯರ್ ವೈಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ತಿತ್ಲಿ ಮಾಜಿ ಅವರು ಮಹಿಳೆಯರ 45 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಇದೇ ವಿಭಾಗದಲ್ಲಿ ಭಾರತದ ಪರಿಶ್ಮಿತಾ ಗೊಗೋಯ್ 4ನೇ ಸ್ಥಾನ ಪಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನಮಸ್ತೆ. ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಇಂದಿನ ಪ್ರೇಮ ನಿನಾದದಲ್ಲಿ ಯಾವುದರ ಸ್ವರದ ಮಾತುಗಳು ಕೇಳಿ ಬರುತ್ತೆ ಅಂತ ಹೇಳಿದ್ರೆ, ಒಂದು ಪ್ರೀತಿ ಪ್ರೇಮ ಪ್ರಾರಂಭಗೊಳ್ಬೇಕಂತ ಹೇಳಿದ್ರೆ ಅದಕ್ಕೆ ಆದಂತಹ ಒಂದು ಮುನ್ನುಡಿ ಇದೆ. ಒಂದು ಪ್ರೇಮ ಶುರು ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಅನೇಕ ಕಾರಣಗಳಿರುತ್ತೆ. ಅಂತಹ ಕಾರಣಗಳ ಬಗ್ಗೆ ನಾವು ಮಾತಾಡ್ತಾ ಸಾಕ್ಬೋದು. ಹಾಗೆಯೇ ಒಂದು ಮುನ್ನುಡಿ ಬಂತು, ಅಲ್ಲಿ ಪ್ರೇಮ ಅಲ್ಲಿ ಕುಡಿ ಉಳಿತು ಅದರದ್ದು ಚಿಗುರು ಅಂತ ಹೇಳಿದ್ಮೇಲೆ ಅದರ ಕನ್ನಡಿಯಲ್ಲಿ ನಾವು ಏನೇನೆಲ್ಲ ಕಾಣಬಹುದು ಅಂತ ಹೇಳಿ ಮಾತಾಡ್ತಾ ಸಾಕ್ಬೋದು ಇಂದಿನ ಪ್ರೇಮ ಅನ್ನಾದ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಕೇಳಿ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರು ಧ್ವನಿಯಾಗಿದ್ದಂಥ ಗೀತೆ ಯಶವಂತ್ ಚಿತ್ರದಿಂದ, ಕವಿರಾಜ್ ಅವರ ರಚನೆ, ಮಣಿಶರ್ಮಾ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಪ್ರೀತಿ ಹುಟ್ಟೋದು ಒಂದು ಸುಂದರವಾದ ಹಾಗೆ ಅದ್ಭುತವಾದಂಥ ಅನುಭವ ಅಂತಲೇ ಹೇಳ್ಬೋದು. ಪ್ರೀತಿ ಅನ್ನೋದು ಒಮ್ಮೆಲೆ ದಿಢೀರನೆ ಬರುವಂತಹ ಭಾವನೆ ಆಗಿರಬಹುದು, ಅಥವಾ ಸಣ್ಣದಾಗಿ ಶುರುವಾಗಿ ಮೆಲ್ಲನೆ ಬೆಳೆಯುವಂತಹ ಭಾವನೆ ಕೂಡ ಆಗಿರಬಹುದು. ಪ್ರೀತಿ ಹೇಗೆ ಹುಟ್ಟುತ್ತೆ, ಅದರ ಮುನ್ನುಡಿ ಏನು ಅಂತೇಳಿ ಮಾತಾಡ್ತಾ ಇಂದಿನ ಪ್ರೇಮ ನಾದದಲ್ಲಿ ನಾವು ಸಾಕ್ತಾ ಇದ್ದೀವಿ ಅಂತ ಹೇಳಿದೆ. ಮೊದಲನೆಯ ಮುನ್ನುಡಿಯ ಮೊದಲನೆಯ ಸಾಲು ಅಂತ ಹೇಳಿದ್ರೆ ಆಕರ್ಷಣೆ ಅಥವಾ ಮೆಚ್ಚುಗೆ. ಆ ಮೊದಲ ಒಂದು ಆಕರ್ಷಣೆ ಅವರ ವ್ಯಕ್ತಿತ್ವ, ಮಾತು, ನಗು ಅಥವಾ ಅವರ ಆಲೋಚನೆಗಳು ಆಗಿರಬಹುದು, ಅಥವಾ ಅವರ ನಡವಳಿಕೆ ಕೂಡ ಆಗಿರಬಹುದು. ಅಲ್ಲಿಂದ ಪ್ರೀತಿ ಕುಡಿಯೊಡಿಯುತ್ತೆ ಅಂತ ಹೇಳ್ಬೋದು. ಯಾವುದೋ ಒಂದು ಗುಣ ನಮಗೆ ಇಷ್ಟವಾಗಿ ಅವರ ಮೇಲೆ ಗೌರವ ಮತ್ತು ಮೆಚ್ಚುಗೆಯನ್ನು ಮೂಡಿಸುತ್ತೆ. ಈಗ ಕೇಳಿ ಮತ್ತೊಂದು ಗೀತೆ, ಹರಿಹರಣ್ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ. AK-47 ಚಿತ್ರ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೊಳಿಸಿದ್ದಾರೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ಇನ್ನು ಪ್ರೀತಿಯ ಮುನ್ನುಡಿಯಲ್ಲಿ ಮೆಚ್ಚುಗೆ ಅಥವಾ ಆಕರ್ಷಣೆ ಮೊದಲನೇ ಸಾಲಿನಲ್ಲಿದ್ದರೆ ನಂತರ ಅವರ ಪರಿಚಯ ಅಥವಾ ಆತ್ಮೀಯತೆ ಅನ್ನೋದು ಆ ಮುನ್ನುಡಿಯನ್ನು ಮುಂದುವರಿಸ್ತಾ ಹೋಗುತ್ತೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ, ಅವರ ಜೊತೆ ಸಮಯವನ್ನು ಕಳೆಯೋದಕ್ಕೆ ಏನಾದರೂ ಶುರು ಮಾಡಿದಾಗ ಒಂದು ರೀತಿಯ ಸಂತೋಷವನ್ನು ನೀಡುತ್ತೆ. ಒಬ್ಬರ ಆಲೋಚನೆಗಳು, ಆಸೆಗಳು ಅಥವಾ ಭಾವನೆಗಳನ್ನ ಹಂಚಿಕೊಂಡಾಗ ಇಬ್ಬರ ನಡುವೆ ಸಣ್ಣದೊಂದು ಬಾಂಧವ್ಯ ಅನ್ನೋದು ಬೆಳೆಯುತ್ತೆ. ತನ್ನನ್ನು ಅರ್ಥ ಮಾಡಿಕೊಳ್ಳುವ ಅಂತಹ ವ್ಯಕ್ತಿಯೇ ನನ್ನ ಪ್ರೀತಿಗೆ ಸೀಮಿತ ಮತ್ತು ಸೂಕ್ತ ಅಂತೇಳಿ ಅರ್ಥ ಮಾಡಿಕೊಳ್ತಾರೆ. ಈಗ ಕೇಳಿ ರಾಜೇಶ್ ಕೃಷ್ಣನವರು ಧ್ವನಿಯಾಗಿರುವಂತಹ ಗೀತೆ. ಕೆ ಕಲ್ಯಾಣ್ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದೆ. ಯಜಮಾನ ಚಿತ್ರದಿಂದ ಈ ಗೀತೆ.

ಇನ್ನು ಆಕರ್ಷಣೆ, ಮೆಚ್ಚುಗೆ, ಪರಿಚಯ, ಆತ್ಮೀಯತೆ ಇದಾದ ನಂತರ ಆ ಪ್ರೀತಿಯ ಒಂದು ಪಯಣದ ಮುನ್ನುಡಿಯಲ್ಲಿ ಕಾಳಜಿ ಮತ್ತು ಗೌರವ ಅನ್ನೋದು ಕಾಣಿಸ್ಕೊಳುತ್ತೆ. ಹಾಗೆ ನಂಬಿಕೆ ಮತ್ತು ತಮ್ಮ ಎಲ್ಲ ಭಾವನೆಗಳನ್ನ ಹಂಚಿಕೊಳ್ಳುವಂತಹ ಒಂದು ಮನಸ್ಸು ಕೂಡ ಜೊತೆ ಇರಬೇಕು ಅನ್ನೋ ಒಂದು ಆಸೆ ಕೂಡ ಇದ್ದೇ ಇರುತ್ತೆ. ಇದೆಲ್ಲ ಪ್ರೇಮದ ಒಂದು ಮುನ್ನುಡಿಯಲ್ಲಿ ಬಂದರೆ ಇನ್ನು ಮುನ್ನುಡಿ ಬರೆದಾದ್ಮೇಲೆ ಅಲ್ಲಿ ಪ್ರೇಮ ಅನ್ನೋದೊಂದು ಕಾಣಿಸ್ಕೊಳುತ್ತೆ. ಅಂತಹ ಪ್ರೇಮ ಕನ್ನಡಿಯಲ್ಲೆಲ್ಲ ಏನೇನು ಕಾಣಿಸ್ಕೊಳ್ಬೋದು ಅಂತ ಕೂಡ ನಾವು ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗ್ಬೋದು. ಈಗ ಕೇಳಿ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಇರುವಂತಹ ಒಂದು ಗೀತೆ. ಪ್ರೇಮಚಾರಿ ಚಿತ್ರದಿಂದ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ಇನ್ನು ನೈಜ ಪ್ರೇಮದ ಆಂತರ್ಯದ ಪ್ರೇಮ ಕನ್ನಡಿಯಲ್ಲಿ ಏನೇನೆಲ್ಲ ನೋಡ್ಬೋದು ಅಂತ ಹೇಳಿದ್ರೆ, ಮುಖವಾಡ ಇಲ್ಲದ ಮುಖಗಳನ್ನ ನೋಡ್ಬೋದು, ಹಾಗೆ ದೌರ್ಬಲ್ಯಗಳನ್ನ, ಸದ್ಗುಣಗಳನ್ನ, ನಿಜವಾದ ಭಾವನೆಗಳೊಂದಿಗೆ ನಮ್ಮನ್ನು ನಾವು ಕಾಣ್ಬೋದು. ಹಾಗೆಯೇ ಪ್ರೀತಿ ಅಲ್ಲಿ ಇರುವಂತಹ ಕಾಳಜಿ, ನಂಬಿಕೆ, ಹಾಗೆ ತಾಳ್ಮೆಯನ್ನು ಹೊರತರದಂತೆ ಎಷ್ಟು ಉತ್ತಮ ವ್ಯಕ್ತಿಯಾಗಿರ್ತೀವಿ ಅನ್ನೋದನ್ನು ಆ ಪ್ರೇಮ ಕನ್ನಡಿಯಲ್ಲಿ ಕಾಣ್ಬೋದು. ಹಾಗೆಯೇ ಹಳೆಯ ನೋವುಗಳು, ಅಭದ್ರತೆಗಳು ಮತ್ತು ಭಯ ಏನೇನೆಲ್ಲ ಇರುತ್ತೋ ಅದೆಲ್ಲ ಸ್ಪಷ್ಟವಾಗಿ ಆ ಪ್ರೇಮದಲ್ಲಿ ಕಾಣಿಸುತ್ತೆ. ಒಂದಲ್ಲ ಒಂದಿನ ನೀವೆಷ್ಟೇ ಪ್ರೀತಿಸೋರ ಮುಂದೆ ನೀವು ಮುಖವಾಡವನ್ನು ಹಾಕ್ಕೊಂಡ್ರೂ ಕೂಡ ಅದನ್ನು ತೆಗೆದು ಇಡುವಂತಹ ಕನ್ನಡಿ ಪ್ರೀತಿಯಲ್ಲಿ ಇದ್ದೇ ಇರುತ್ತಂತೆ. ಈಗ ಕೇಳಿ ಮತ್ತೊಂದು ಗೀತೆ, ಸಂಚಿತ್ ಹೆಗ್ಡೆ ಅವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆ, ನಡುವೆ ಅಂತರವಿರಲಿ ಚಿತ್ರದಿಂದ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಮಣಿಕಾಂತ್ ಕದ್ರಿಯವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಆ ಪ್ರೇಮದ ಕನ್ನಡಿಯಲ್ಲಿ ಆಂತರಿಕ ಸೌಂದರ್ಯವನ್ನು ಕೂಡ ಕಾಣ್ಬೋದು, ಹಾಗೆ ಸಂಪೂರ್ಣ ಸ್ವೀಕಾರ ಗುಣ ಕೂಡ ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಕೊರತೆಗಳಾದಾಗ ಕಿರಿಕಿರಿ ಉಂಟು ಮಾಡದೆ ಮಾನವೀಯ ಸಹಜ ಗುಣಗಳಾಗಿ ಅದು ಕಾಣಿಸ್ಕೊಳ್ಳುತ್ತೆ ಏನಾದರೂ ಅಲ್ಲಿ ಪ್ರೀತಿ ಇದ್ದರೆ. ಹಾಗೆಯೇ ಸುರಕ್ಷತೆಯ ಭಾವ ಕೂಡ ಅಲ್ಲಿರುತ್ತೆ. ಕಣ್ಣುಗಳಲ್ಲಿ ಯಾವುದಾದ್ರೂ ಒಂದು ರೀತಿಯ ನೆಮ್ಮದಿ ಕಾಣಿಸ್ಕೊಳ್ಳುತ್ತೆ ಅವ್ರನ್ನ ನೋಡಿದಾಗ. ಭರವಸೆ, ಇವರು ನನ್ನವರು, ನನ್ನ ಜೊತೆ ಏನೇ ಬಂದರೂ ಕೂಡ ನನ್ನ ಜೊತೆಯಾಗಿರ್ತಾರೆ ಅಂತ ಅನಿಸುತ್ತೆ. ಹಾಗೆ ಪರಸ್ಪರ ಗೌರವ ಮತ್ತು ನಂಬಿಕೆ ಅನ್ನೋದು ಆ ಪ್ರೇಮ ಕನ್ನಡಿಯಲ್ಲಿ ಕಾಣಿಸ್ಕೊಳ್ಬೇಕು. ಹಂಚಿಕೊಂಡಂತಹ ಕನಸುಗಳು ಆ ಒಂದು ಕನ್ನಡಿಯಲ್ಲಿ ಪ್ರತಿಬಿಂಬಿಸ್ತಾ ಇರಬೇಕು. ಹಾಗೆ ಮನದ ಒಂದು ಪಿಸುಮಾತು ಏನಿರುತ್ತೆ ಅದರ ಪ್ರತಿಧ್ವನಿಯನ್ನು ಯಾವಾಗಲೂ ಕೂಡ ಕೇಳಿಸ್ಕೊತಾ ಇರಬೇಕು. ಈಗ ಕೇಳಿ ಮತ್ತೊಂದು ಗೀತೆ, ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ. ವಿಲನ್ ಚಿತ್ರದಿಂದ ಕವಿರಾಜ್ ಅವರ ಸಾಹಿತ್ಯವಿದೆ,

ಇನ್ನು ಈ ಪ್ರೀತಿಯ ಕನ್ನಡಿ ಅನ್ನೋದೇನಿದೆ ಅದು ನಿಜವಾದ ಒಂದು ಪ್ರೇಮದ ಪ್ರತಿಬಿಂಬ ಅಂತಲೇ ಹೇಳ್ಬೋದು. ಹಾಗೆಯೇ ಪ್ರೇಮದ ಒಂದು ಅಂತರಾಳವನ್ನು ತೆರೆದಿಡುವಂತಹ ಒಂದು ಮಾಧ್ಯಮ ಇದಾಗಿದೆ ಕನ್ನಡಿ. ಹೇಗೆ ಯಾವುದೇ ರೀತಿ ಮುಚ್ಚುಮರೆಯಿಲ್ಲದೆ ನಿಜವಾದಂತಹ ರೂಪವನ್ನು ತೋರಿಸುತ್ತೋ ಹಾಗೆ ಪರಿಶುದ್ಧವಾದಂತಹ ಪ್ರೀತಿಯನ್ನು ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಮತ್ತು ಭಾವನೆಗಳು ಪ್ರತಿಬಿಂಬಿಸುತ್ತೆ. ಅಂತಹ ನಿಷ್ಕಲ್ಮಶವಾದಂತಹ ಪ್ರೀತಿ ಎಲ್ಲರಿಗೂ ಕೂಡ ಸಿಗಲಿ ಅಂತ ಆಶಿಸ್ತಾ ಇಂದಿನ ನಮ್ಮ ಪ್ರೇಮ ನಿನಾದ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಗೀತೆ ಜಯನ್ ಕಾಯ್ಕಿನಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಅಂಬಾರಿ ಚಿತ್ರದಿಂದ ಈ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಐಐಟಿ ದೆಹಲಿಯ 52ನೇ ಘಟಿಕೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಸೇರಿದಂತೆ 587 ಪಿಎಚ್ಡಿ ಸಂಶೋಧನಾ ವಿದ್ಯಾರ್ಥಿಗಳು ಒಳಗೊಂಡಂತೆ 3,000 ಅಧಿಕ ಪದವೀಧರರನ್ನು ಪ್ರಧಾನಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ಅನಿಶ್ಚಿತತೆಗಳು, ಹವಾಮಾನ ಬದಲಾವಣೆ ಮತ್ತು ತ್ವರಿತ ತಾಂತ್ರಿಕ ಪ್ರಗತಿಯಂತಹ ಜಾಗತಿಕ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಶಿಕ್ಷಣ ವ್ಯವಸ್ಥೆ ಸಜ್ಜುಗೊಳ್ಳಬೇಕು ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಭುವನೇಶ್ವರದಲ್ಲಿ ಇಂದು ನಡೆದ 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಮುಂಬರುವ ಕರ್ನಾಟಕ ವಿಧಾನಮಂಡಲ ಅಧಿವೇಶನ ಹಿನ್ನೆಲೆಯಲ್ಲಿ ಸದನದಲ್ಲಿ ಅನುಸರಿಸಬೇಕಾದ ಕಾರ್ಯತಂತ್ರ, ಸಮನ್ವಯ ಮತ್ತು ಸಮಕಾಲೀನ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚಿಸಲು ಬಿಜೆಪಿ ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದ ಪ್ರಮುಖರ ಮುಖಂಡರ ಸಭೆ ನಾಳೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿದೆ. ದುರ್ಬಲ ಹಾಗೂ ವಿಪತ್ತು ಸಂಭವಿಸುವ ಸಾಧ್ಯತೆ ಇರುವ ಪ್ರದೇಶಗಳಲ್ಲಿ ನೂತನ ಸಮುದಾಯ ಬಾನುಲಿ ಕೇಂದ್ರಗಳನ್ನು ಸ್ಥಾಪಿಸುವಂತೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯವು ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ವಿಪತ್ತು ನಿರ್ವಹಣಾ ಇಲಾಖೆಗೆ ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ 2-3 ತಿಂಗಳಿನಿಂದ ವಾಡಿಕೆ ಮಳೆಗಿಂತ ಶೇಕಡ 33% ಕಡಿಮೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಬರ ಪರಿಸ್ಥಿತಿ ಸಂಬಂಧ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಇಂಡೋ ಟಿವೇಡಿಯನ್ ಗಡಿ ಪೊಲೀಸ್ ಪಡೆಯ ಐಟಿಬಿಪಿ ವತಿಯಿಂದ 2026 ಪಡೆ ಮಟ್ಟದ ಪರ್ವತಾರೋಹಣ ಸಾಹಸ ಯಾತ್ರೆಗೆ ಇಂದು ನವದೆಹಲಿಯಲ್ಲಿ ಮಹಾನಿರ್ದೇಶಕ ಶತ್ರುಜೀತ್ ಕಪೂರ್ ಚಾಲನೆ ನೀಡಿದರು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.25 ರೂಪಾಯಿಯಷ್ಟಾಗಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿದ್ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 11:02. ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಗಿಸುವಂತಹ ಸಮಯ. ನಾಳೆ ಬೆಳಿಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ ಆಗುತ್ತೆ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.